ಹಿನ್ವಂತು ಅಧ್ವರಂ ಅಪಹಾ ದೇವೀ ಉಪಾಹ್ವಯೇ ಯತ್ರಾ ಗಾವಾಃ ಪಿಬಂತೀನಃ ಸಿಂಧೋಭ್ಯಃ ಕರತ್ವಂ ಹವಿಃ ಅಪ್ಪಸು ಅಂತಃ ಅಮೃತಂ.

ಮಿನಂತಿ ಅಭುವಂ ಅಬುಧ್ನೆ ರಾಜ ವರುಣ ವನಸ್ಯ ಊರ್ಧ್ವಂ ಸ್ತೂಪಂ ದದತೆ ಪೂತ ದಕ್ಷ ನೀಚೀನಾಃ ಸ್ತುಃ ಉಪರಿ ಬುಧ್ನಃ ಏಷಾಂ ಅಸ್ಮೇ ಇತಿ ಅಂತಃ ನಿಹಿತಾಃ ಕೇತವಾಃ ಸ್ಯುರಿತಿ ಸ್ಯುಃ.

ಅವೀಚಷ್ಟೆ ಶುನಃ ಶೇಪಾಹಾಯಂ ಅವ್ವತ್ ಗೃಭೀತಃ ಸಹ ಅಸ್ಮಾನ್ ರಾಜಾ ವರುಣಃ ಮುಮೋಕ್ತು ಶುನಃ ಶೇಪಾಹಾ ಹಿ ಅವ್ವತ್ ಗೃಭೀತಃ ತ್ರಿಷು ಆದಿತ್ಯಂ ದ್ರುಪದೇಷು ಬದ್ಧಃ.

ಕಟ್ಯಾಕ್ಷಾಗ ನಮಃ. ಓಂ ಕಟಿಸೂತ್ರೀಕೃತಾಹಗೇ ನಮಃ. ಓಂ ಕಟ್ಯಾಗ ನಮಃ. ಓಂ ಕಾಟ್ಯಾಗ ನಮಃ. ಓಂ ಕಟಾಕ್ಷೋತ್ಥ ಹುತಭುಕ್ದಗ್ಧ

ಕೃತನಾಗರಾಜಾಗರಮ ಓಂ ಕರ್ಮಣ್ಯಾಗರಮ ಓಂ ಕರುಣಾಮೃತಸಾಗರಾಗರಮ ಓಂ ಕರ್ಮಕೃತೇ ನಮಃ ಓಂ ಕರ್ಮಪಾಶಮೋಚ

ಅಲಂಕೃತ ಶೇಷಭೂಷಣಾಯ ನಮಃ. ಓಂ ಕರುಣಾ ಸಮುದ್ರಾಯ ನಮಃ. ಓಂ ಕರುಣಾವತಾರಾಯ ನಮಃ. ಓಂ ಕರ್ಪೂರಧವಳಾಯ ನಮಃ. ಓಂ ಕರುಣಾಮಯಾಯ ನಮಃ. ಓಂ ಕರ್ಮಣೇ ನಮಃ. ಓಂ ಕರಾಳದಂಷ್ಟ್ರೇಕ್ಷಣಾಯ ನಮಃ. ಓಂ

ಜಲಕೋದಂಡಕಾಂಡದೋರ್ದಂಡ ಮಂಡಿತಾಗರಮಃ ಓಂ ಕಲಾಕಾಷ್ಠಾಳವ ಮಾತ್ರಾತ್ಮಕಾಗರಮಃ ಓಂ ಕಲ್ಪೋದಗ ನಿಬಂಧನಾಗರಮಃ.

ಅಚ್ಯುತ, ಅವರ ಹೆಸರಿನಲ್ಲಿ ಈ ಧರ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವರು ಯಾವಾಗ ನಮ್ಮ ತಿರುನಾವುಕರಸರು ಹೀಗೆ ಹೇಳಿದ್ರು, ಅವರಿಗೆ ಕೋಪ ಬಂದ್ಬಿಡ್ತು. ತಮ್ಮ ಗುರುಗಳನ್ನು ಗೊತ್ತಿಲ್ಲ ಅಂತಾರೆ, ನಿಂದಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ನಿಂದಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ನೀವು ನಿಜವಾಗಲೂ ಶಿವಭಕ್ತರೇನಾ, ತಿರುನಾವುಕರಸರು ಯಾರು ಅಂತ ನಿಮಗೆ ಗೊತ್ತೇ ಇಲ್ವಾ? ತಿರುನಾವುಕರಸರು ಎಂಥ ಮಹಾಮಹಿಮರು, ಅಲ್ಲಿ ಜೈನ ಮತದಲ್ಲಿದ್ದು ಅದನ್ನು ಕೊನೆಗೆ ತ್ಯಜಿಸಿ ನಮ್ಮ ಶಿವಮತಕ್ಕೆ ಶೈವಮತಕ್ಕೆ ಸೇರಿ ಆ ಜೈನದ ಮಹಾರಾಜ ಕೊಟ್ಟ ಹಿಂಸೆಗಳು, ಶಿಕ್ಷೆಗಳು, ಅಂದರೆ ವಿಷ ಕೊಟ್ಟು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಆನೆ ಕೈಲಿ ತುಳ್ಸೋಕ್ಕೆ ಮಾಡಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಸಮುದ್ರದಲ್ಲಿ ಎಸೆದು, ಅದೆಲ್ಲ ಮಾಡಿಯವರು ಮಹಾತ್ಮರಾಗಿ ಬಂದಿದ್ದಾರೆ ಅಂದರೆ ನಿಮಗೆ ಇವರ ವಿಷಯ ಗೊತ್ತೇ ಇಲ್ವಾ? ಅಂಥ ಮಹಾನುಭಾವರು, ಅವರ ವಿಷಯ ನಿಮಗೆ ಗೊತ್ತಿಲ್ಲದಿದ್ರೆ ನೀವೇ ಸರಿಯಾದ ಶಿವಭಕ್ತರೋ ಇಲ್ವಾ ಡೂಪ್ಲಿಕೇಟೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೋಪದಿಂದ ಹೇಳಿದರು. ನಿಮ್ಮನ್ನು ನೋಡಿದ್ರೆ ನನಗೆ ಸಂದೇಹವಾಗಿದೆ, ನೀವು ಇಲ್ಲಿಂದ ಹೊರಡುವುದೇ ಸರಿ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತಾರೆ ಕೋಪ, ಗುರುನಿಂದನೆ ಸಹಿಸೋಕ್ಕೆ ಆಗಲಿಲ್ಲ ಅವರಿಗೆ. ಗುರುನಿಂದನೆ ಅವರು ಏನು ತನ್ನ ಸರ್ವಸ್ವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಅಂತ ಆ ಥರ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪೂಜಿಗಳು ತಿರುನಾವುಕರಸರನ್ನು. ಇವರು ಬಂದು ಹೀಗೆ ನಿಂದಿಸ್ತಾ ಇದ್ದರೆ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಇನ್ನೇನು ಹೊರಜು ಬಿಡಿ ಇಲ್ಲಿಂದ ಅಂತ ಹೇಳೋದ್ರೊಳಗೆ ನೀವು ಯಾರು ಅಂತ ಗಟ್ಟಿಯಾಗಿ ಕೇಳಿದ್ರು. ಈ ವಿಷಯ ಎಲ್ಲ ತಿಳಿದೇ ಇದ್ದರೆ ತಿರುನಾವುಕರಸರ ಬಗ್ಗೆ ನೀವು ಯಾರು ಅಂತ ಹೇಳಿದಾಗ, ಪ್ರಶ್ನೆ ಮಾಡಿದಾಗ ತಿರುನಾವುಕರಸರು ನಾನೇ ತಿರುನಾವುಕರಸರು ಬಂದಿದ್ದೀನಿ ಅಂತ ಅನೌನ್ಸ್ ಮಾಡಲೇ ಇಲ್ಲ. ಅವರು ಬಹಳ ವಿನಯದಿಂದ ಇವರಿಗೆ ಬಹಳ ಮರ್ಯಾದೆ ಕೊಟ್ಟು ಹೀಗೆ ಹೇಳಿದ್ರು, ನೋಡಪ್ಪ ಆ ಜೈನ ಮತದಲ್ಲಿ ಹೋಗಿ ನಾನು ಮಾಡಬಾರದ ಕೆಲಸಗಳು ಎಷ್ಟೋ ಜನಗಳಿಗೆ ಹಿಂಸೆ ಕೊಟ್ಟು ಕೊನೆಗೆ ಬೇಡ ಇದು ಸರಿಯಾದ ಮಾರ್ಗವಲ್ಲ ಅಂತ ಹೇಳಿ ಅದನ್ನು ತ್ಯಜಿಸಿ ನಾನು ಶಿವನ ಅನುಗ್ರಹಕ್ಕೆ ಪಾತ್ರವಾಗಿ ಶೈವ ಮತಕ್ಕೆ ಪುನಃ ವಾಪಸ್ ಬಂದವನು, ಆ ಪರಮೇಶ್ವರನೇ ನನಗೆ ಈತ ಈ ಮಹಾರಾಜ ಕೊಟ್ಟ ಮಹೇಂದ್ರ ವರ್ಮ ರಾಜ ಕೊಟ್ಟ ಶಿಕ್ಷೆಗಳು ಇದರೆಲ್ಲದರಿಂದಲೂ ನನ್ನನ್ನು ಪಾರು ಮಾಡಿದ್ದು ನನ್ನ ಪರಮೇಶ್ವರ. ಆ ಪರಮೇಶ್ವರನಿಂದ ಪಾರಾಗಿ ಬಂದ ನಿನ್ನ ಮುಂದೆ ನಿಂತಿರುವ ಆ ಚಿಕ್ಕ ಮನುಷ್ಯ ವ್ಯಕ್ತಿ ನಾನೇ ಕಾಣಪ್ಪ. ಸಮುದ್ರದಿಂದ ಮುಳುಗಿದರೂ ಕೂಡ ತೇಲಿಸಿ ನನ್ನನ್ನು ಕರ್ಕೊಂಡು ಈ ಥರ ರಕ್ಷಣೆ ಮಾಡಿ ನನ್ನ ಪರಮೇಶ್ವರ ಇಲ್ಲಿ ನಿಂತಿರೋದು, ನನ್ನ ನಿಲ್ಲಿಸಿರೋದು ಈ ಚಿಕ್ಕ ವ್ಯಕ್ತಿ, ನಾನು ಅಲ್ಪನಾದ ವ್ಯಕ್ತಿ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಹೇಳಿದರು. ಅಪ್ಪೂದಿ ಅಡಿಗಳವರಿಗೆ ತಾವು ಮಾಡಿದ ತಪ್ಪು ಅರಿವಾಯಿತು, ತಮ್ಮ ಎದುರಿಗೆ ನಿಂತಿರೋದು ತಿರುನಾವುಕರಸರೇ ಸಾಕ್ಷಾತ್ತಾಗಿ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ನೋಡೇ ಇಲ್ಲ ತಿರುನಾವುಕರಸರನ್ನು, ಅವರ ಹೆಸರನ್ನು ಕೇಳಿ ಪ್ರಸಿದ್ಧರಾಗಿರೋರ ಹೆಸರಿನಲ್ಲೇ ಗುರು ತನ್ನ ಪರಮಗುರು ಅಂತ ತಿಳ್ಕೊಂಡು ಇಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಇವಾಗ ಆ ತಿರುನಾವುಕರಸರನ್ನು ನೋಡಿದಾಗ ತಾನು ಮಾಡಿದ ತಪ್ಪನ್ನೆಲ್ಲ ಅರ್ಥವಾಗಿ ಅದೇ ಸಮಯದಲ್ಲಿ ಎದುರಿಗೆ ಸಾಕ್ಷಾತ್ ಗುರು ಬ್ರಹ್ಮ ಬಂದಿದ್ದಾರೆ ಅಂತ ಕೈ ಜೋಡಿಸಿ ಅವ್ರಿಗೆ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಹೇಳಿದ್ದೆಲ್ಲ ತಪ್ಪು ಸ್ವಾಮಿ, ನಿಮ್ಮನ್ನು ನಿಂದಿಸಿಬಿಟ್ಟಿದ್ದೇನೆ, ನನ್ನ ಖಂಡಿತವಾಗಿ ತಾವು ಕ್ಷಮಿಸಬೇಕು. ತಿರುನಾವುಕರಸರು ನೀವೇ ಅನ್ನೋದು ಗೊತ್ತಾಗಲಿಲ್ಲ, ಬಹಳ ಕೆಟ್ಟ ಭಾಷೆಗಳಿಂದ ನಿಂದಿಸಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿದ್ದರು. ತಿರುನಾವುಕರಸರು ಅಷ್ಟೇ ದಯಾಪೂರಿತರಾಗಿ ಏನು ತಪ್ಪಿಲ್ಲಪ್ಪ ಅದರಿಂದ ಏನಿಲ್ಲ ಅಂತ ಹೇಳಿದಾಗ ನಮ್ಮ ಅಪ್ಪೂದೇವರುಗಳು ಮುಂದೆ ಕೇಳಿದರು, ನೋಡಿ ಸ್ವಾಮಿ ನನಗೆ ತಿರುನಾವುಕರಸರೇ ದೈವ, ಭಗವಂತ ಬೇರೆ ಅಲ್ಲ, ತಿರುನಾವುಕರಸರು ಬೇರೆ ಅಲ್ಲ, ಗುರು ರೂಪದಲ್ಲಿದ್ದಾರೆ ನೋಡಿ. ಅದರಿಂದ ನಮ್ಮ ಮನೆಯಲ್ಲಿ ಎಲ್ಲನೂ ತಿರುನಾವುಕರಸೇ, ನೀವು ಅಲ್ಲಿ ನೋಡಿದ್ರಿ ಅನ್ನ ಛತ್ರ ತಣ್ಣೀರು ಪಂದಲ್ಲಿ ಎಲ್ಲ ತಿರುನಾವುಕರಸರು, ನಮ್ಮ ಮನೆಯಲ್ಲಿ ಕೂಡ ಹಾಗೂ ಅಲ್ಲಿದ್ದಾಳಲ್ಲ ನನ್ನ ಪತ್ನಿ, ಅವಳ ಹೆಸರನ್ನು ತಿರುನಾವುಕರಸಿ, ನನ್ನ ದೊಡ್ಡ ಮಗ ಇದನ್ನಲ್ಲ ಹಿರಿಯ ಮಗ ಅವನು ಹಿರಿಯ ತಿರುನಾವುಕರಸು, ಎರಡನೇವನು ಹಿರಿಯ ತಿರುನಾವುಕರಸರು, ಆಮೇಲೆ ಅಲ್ಲಿ ಕಟ್ಟಿದ್ದೀವಲ್ಲ ಗೋಮಾತೆ ಅಲ್ಲಿದೆ ನೋಡಿ, ಅದೂ ತಿರುನಾವುಕರಸೇ. ಹೀಗೆ ನನ್ನ ಮನೆ ಮನಸ್ಸು ಎಲ್ಲವೂ ತಿರುನಾವುಕರಸೇ ಅಂತ ವಿವರಿಸಿದಾಗ ಇವರಿಗೆ ಅತ್ಯಂತ ಸಂತೋಷವಾಯಿತು ತಿರುನಾವುಕರಸರಿಗೆ. ಆವಾಗ ಅಪ್ಪೂದೇವರುಗಳು ಹೇಳಿದರು, ಸ್ವಾಮಿ ನೀವು ಬಂದಿದ್ದು ನನಗೆ ಪರಮಭಾಗ್ಯ, ಈ ದಿವಸ ತಾವಿಲ್ಲೇ ಇದ್ದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಇಲ್ಲೇ ಭೋಜನ ಮಾಡಬೇಕು ಅಂತ ಹೇಳಿದರು.
ಅದಕ್ಕೆ ಸಂತೋಷದಿಂದ ತಿರುನಾವುಕರ್ಸರು ಒಪ್ಪಿ, ಸರಿಪ್ಪ ನಾನು ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ, ಆಮೇಲೆ ಊಟ ಮಾಡೋಣ, ಆತಿಥ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದ್ರು. ಇವರಿಗೆ ಮನೆಯಲ್ಲಿ ಇವರ ಪತ್ನಿ ಮಕ್ಕಳು ಎಲ್ರಿಗೂ ಪರಮ ಸಂತೋಷವಾಗಿಬಿಟ್ಟಿದೆ. ಸಾಕ್ಷಾತ್ ನಮ್ಮ ಗುರುಗಳು ಬಂದುಬಿಟ್ಟಿದ್ದಾರಲ್ಲ, ಆಹಾ ನಾವು ಎಂಥ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ತ್ವರಿತವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಆ ತಾಯಿ ತಿರುನಾವುಕರಿಸಿ ಆಕೆ ಮಗನಿಗೆ ಹೇಳಿದ್ರು, ಹಿರಿಯ ತಿರುನಾವುಕರಿಸು ದೊಡ್ಡ ಮಗನಿಗೆ ಹೇಳಿದ್ರು, ಅಪ್ಪ ನಮ್ಮನೆಗೆ ಬಹಳ ಮಹಾತ್ಮರು ಬಂದಿದ್ದಾರೆ, ಅವರು ಊಟಕ್ಕೋಸ್ಕರ ಒಂದು ಒಳ್ಳೆಯ ಬಾಳೆ ಎಲೆ, ಫಸ್ಟ್ ಕ್ಲಾಸ್ ಆಗಿರೋ ಬಾಳೆ ಎಲೆ ಒಂದು ತಗೊಂಡು ಬಾ, ನಮ್ಮನೆ ಹಿತ್ತಲಿನಲ್ಲಿ ಬಾಳೆ ತೋಟ ಇದೆಯಲ್ಲ ಅಲ್ಲಿಂದ ತಗೊಂಬಾ ಅಂತ ಮಗನನ್ನು ಕಳಿಸಿದ್ರು. ಮಗನಿಗೆ ಅದಕ್ಕೆ ಅಂತ ಹೆಚ್ಚು ಸಂತೋಷ, ನಮ್ಮನೆ ಗುರುಗಳು ಬಂದುಬಿಟ್ಟಿದ್ದಾರೆ ಅಂತ ಆ ಸಂತೋಷ ಹೇಳೋಕ್ಕಾಗೋದು, ಅವನು ಅಂಥ ಭಕ್ತನೇ. ಹೋದ ಬಾಳೆ ಎಲೆ ಕೀಳೋಕ್ಕೆ ಪ್ರಯತ್ನ ಮಾಡಿ ಒಂದು ಬಾಳೆ ಎಲೆನ ಕತ್ತರಿಸಿ ತಗೊಂಡ. ಆಗ ಏನಾಯಿತು ಅಂದರೆ ಆ ಬಾಳೆ ಇದರಲ್ಲಿ ಒಂದು ನಾಗರಹಾವಿತ್ತು, ಅದು ಈತನನ್ನು ಕಚ್ಚಿಬಿಡ್ತು, ಈ ಹುಡುಗನ್ನ ಕಚ್ಚಿಬಿಟ್ಟ ತಕ್ಷಣ ಬಹಳವಾದ ನೋವು. ಆ ನೋವಿನಿಂದ ಆದರೆ ಗುರುಗಳು ಊಟಕ್ಕೆ ಬರ್ತಾ ಇದ್ದಾರೆ, ಆ ಇದು ಅದು ತಪ್ಪಬಾರದು, ಅವರಿಗೇನೂ ತಪ್ಪಬಾರದು, ಎಲ್ಲ ಸಂತೋಷವಾಗಿ ನಡೀಬೇಕು ಅಂತ ಹೇಳಿ ಆ ಬಾಳೆ ಎಲೆಯನ್ನು ಕೈನಲ್ಲಿ ಹಿಡ್ಕೊಂಡು ಅಮಾಂತ ಓಡಿ ಬಂದು ತನ್ನ ತಾಯಿಯವ್ರ ಕೈಲಿ ಕೊಟ್ಟ, ಅಲ್ಲೇ ಬಿದ್ದುಬಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ, ಗುರುಗಳಿಗೆ ಎಂಥದ್ದು ಲೋಪವಾಗಬಾರ್ದು, ಒಳ್ಳೆಯ ಎಲೆ ಸಿಕ್ಕ ತಾಯಿ ನೋಡಿದ್ರು ಒಳ್ಳೆಯ ಎಲೆಯನ್ನು ತಂದಿದ್ದಾನೆ, ಆದರೆ ಹಾವು ಕಚ್ಚಿ ಬಿದ್ದಿದ್ದಾನೆ, ಬಿದ್ದದ್ದೇನು ಅಲ್ಲೇ ಮೃತನಾಗ್ಬಿಟ್ಟ. ಈ ಹೇಗಿರಬಹುದು ಆ ತಂದೆ ತಾಯಿಗಳಿಗೆ ಆ ದುಃಖ ಹೇಗಿರಬಹುದು, ಅಲ್ಲಿ ನೋಡಿದ್ರೆ ಗುರುಗಳು ಬರ್ತಾ ಇದ್ದಾರೆ ಇವಾಗ. ಸೊ ಅವರಿಬ್ಬರೂ ಹೀಗೆ ನಿಶ್ಚಯ ಮಾಡಿದ್ರು, ನಮಗೆ ಗುರುಗಳು ಬಂದಿರೋದು ಬಹಳ ಮುಖ್ಯವಾದ ಒಂದು ಭಾಗ್ಯ, ಈ ಇದನ್ನು ಸಂದರ್ಭವನ್ನು ನಾವು ಕಳ್ಕೊಳ್ಬಾರ್ದು, ಆದ್ದರಿಂದ ಇದನ್ನು ಸದುದ್ದೇಶ ಪಡಿಸ್ಕೊಳ್ಳಬೇಕು ಅಂತ ಹೇಳಿಬಿಟ್ಟು ಈ ಮಗನ ಶರೀರವನ್ನು ಹಿಂದುಗಡೆ ಮನೆ ಹಿಂದುಗಡೆ ಒಂದು ಚಾಪೆಯಲ್ಲಿ ಸುತ್ತಿಟ್ಟು ಒಂದು ಕಡೆ ಇಟ್ಟುಬಿಟ್ರು, ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟುಬಿಟ್ಟು ತಮ್ಮ ಮುಂದಿನ ಕೆಲಸವನ್ನೆಲ್ಲ ಎಷ್ಟೇ ದುಃಖವಿದ್ದರೂ ಕೂಡ ಅದರನ್ನು ಅಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬಾಗಿಲಿನಲ್ಲಿ ತಿರುನಾವುಕರ್ಸರು ಬಂದರು, ಬನ್ನಿ ಸ್ವಾಮಿ ಒಳಗೆ ಬನ್ನಿ ಅಂತ ಹೇಳಿ ಅವರನ್ನೆಲ್ಲ ಯಥಾ ಪ್ರಕಾರ ಸ್ವಾಗತಿಸಿ ಕೂಡಿಸಿ ಊಟಕ್ಕೆ ಎಲೆಯನ್ನು ಹಾಕಿದ್ರು, ಎಲೆಯನ್ನೆಲ್ಲ ಬಡಿಸಿದರು, ಎಲ್ಲ ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ, ತಯಾರಿಸಿದ್ದಾರೆ, ಅಡುಗೆ ಎಲ್ಲ ಬಡಿಸಿದರು. ಅವರು ಕೂತ್ಕೊಂಡ್ರು ಊಟಕ್ಕೆ. ಆ ಸಮಯದಲ್ಲಿ ತಿರುನಾವುಕರ್ಸರು ಹೇಳಿದ್ರು, ಅಪ್ಪ ನಿಮ್ಮನೇಲಿ ಮಗ ಇದ್ದಾನಲ್ಲ, ಆತನನ್ನು ಕರಿ, ನನ್ನ ಜೊತೆಯಲ್ಲಿ ಊಟ ಮಾಡಲಿ ಅಂತ ಕರೆದರು. ದುಃಖ ತಾಳಲಾರದು ಈ ತಂದೆಗೆ, ಅಪ್ಪೂದಿಗೆ ದುಃಖ ತಡೆಯಲಾರದು, ಆದರೂ ಅದನ್ನು ಹಾಗೇ ಅಡಗಿಸ್ಕೊಂಡು ಹೀಗೆ ಹೇಳಿದ್ರು, ತಿರುನಾವುಕರ್ಸರೇ ಗುರುಗಳೇ, ಅವನಿವಾಗ ಬರೋ ಸ್ಥಿತಿನಲ್ಲಿಲ್ಲ, ಅವನು ಬರಲಾರದಂಥ ಸ್ಥಿತಿಯಲ್ಲಿ ನಿಷ್ಪ್ರಯೋಜಕನಾಗಿ ಇದ್ದಾನೆ ಅಂತ ಹೀಗೆ ಈ ವಾಕ್ಯ ಹೀಗೆ ಇದೆ, ಅವನು ಹೀಗೆ ಬರಲಾರ ನಿಷ್ಪ್ರಯೋಜಕನಾಗಿದ್ದಾನೆ ಅಂತಲೇ ಹೇಳಿದ್ರು, ಹೀಗೆ ಹೇಳಲ್ಪಟ್ಟಿದೆ. ಇದನ್ನು ನೋಡಿದ್ರು ತಿರುನಾವುಕರ್ಸರು, ಏನು ಬರಲಾರನೆ, ಹಾಗಂದರೆ ಏನಪ್ಪ ಅರ್ಥ, ನಿಮ್ಮ ಮುಖದಲ್ಲೂ ಕೂಡ ಒಂದು ಕಳೆಯೇ ಇಲ್ಲ, ದುಃಖಿತರಾದಂಗೆ ದುಃಖವೇನೇನೋ ಅಡಗಿಸ್ಕೊಂಡಂತೆ ಕಾಣಿಸ್ತಾ ಇದೆ, ಖಂಡಿತವಾಗಿ ಏನೋನೋ ನನ್ನಿಂದ ಮರೆಮಾಚ್ತಾ ಇದ್ದೀರಿ, ಏನು ಆಗಿದೆ ಹೇಳಿ ಅಂತ ಬಹಳ ಒತ್ತಾಯ ಪಡಿಸಿದ್ರು. ಆಗ ಗಂಡ ಹೆಂಡತಿ ಇಬ್ಬರೂ ಹೇಳಿದ್ರು, ಈ ರೀತಿ ಆಗೋಯಿತು, ಬಾಳೆ ಎಲೆ ತರುವಾಗ ಹಾವು ಕಚ್ಚಿ ಮೃತನಾಗಿದ್ದಾನೆ ನಮ್ಮ ಮಗ. ಆಗ ತಿರುನಾವುಕರ್ಸು ಹೇಳಿದ್ರು, ಇಷ್ಟು ದುಃಖವನ್ನು ಮನಸ್ಸಿನಲ್ಲಿ ಹುದುಗಿಸ್ಕೊಂಡು ನನಗೆ ಊಟ ಹಾಕ್ತಿದ್ದೀರಾ, ಏನು ನಿಮ್ಮ ಭಕ್ತಿ ನನ್ನಲ್ಲಿ, ಆದರೂ ಕೂಡ ಇದು ಸರಿಯಿಲ್ಲ, ಬನ್ನಿ ಮಗುವನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನದ ಬಾಗಿಲಿನಲ್ಲೇ ಆ ಮಗುವಿನ ಶರೀರವನ್ನು ಅಲ್ಲಿಟ್ಟರು, ಎಲ್ಲರೂ ದೇವಸ್ಥಾನದೊಳಕ್ಕೆ ಹೋದರು, ಎಲ್ಲರೂ ಧ್ಯಾನ ಮಾಡ್ತಾಯಿದ್ದಾರೆ ಭಗವಂತನನ್ನು. ನಮ್ಮ ತಿರುನಾವುಕರ್ಸರು ಕೂಡ ಆಗ ಭಗವಂತನ ಮುಂದೆ ನಿಂತು ಬಹಳ ಭಕ್ತಿಯಿಂದ ಈ ಪರಿಹವನ್ನು ರಚಿಸಿ ಹಾಡಿದರು. ಈ ಪರಿಹ ಇವರು ಹಾಡಿದಾರಲ್ಲ, ಇದರಲ್ಲಿ ಒಂದು ಚಮತ್ಕಾರವಿದೆ. ಇವರು 10 ಸ್ಟ್ಯಾಂಜಾ ಇರೋ ಪರಿಹ ಹಾಡಿದ್ದಾರೆ.
ಈ ಪದ್ಯದಲ್ಲಿ ಏನು ವಿಶೇಷ ಅಂತಂದರೆ, ಮೊದಲನೇ ಸ್ಟ್ಯಾನ್ಸಲ್ನಲ್ಲಿ ಸಂಖ್ಯೆ ಒಂದನ್ನು ಉಪಯೋಗಿಸ್ಕೊಂಡು ಆ ಶಿವನನ್ನು ವರ್ಣಿಸುವುದು, ಎರಡನೇ ಸ್ಟ್ಯಾನ್ಸಾದಲ್ಲಿ ಸಂಖ್ಯೆ ಎರಡನ್ನು ಉಪಯೋಗಿಸ್ಕೊಂಡು ಮತ್ತೆ ಶಿವನನ್ನು ವರ್ಣಿಸುವುದು, ಹೀಗೆ 10 ಸ್ಟ್ಯಾನ್ಸಾಗಳನ್ನು ಹಾಡಿದ್ರು. ಅದನ್ನು ಒಂದು ಕಲಾಂ ರೆಂಡು ಕಲಾಂ ಅಂತ ವಿವರಿಸ್ತಾರೆ. ಇದು ಬಹಳ ಮುಖ್ಯವಾದ ಪದ್ಯವಾದ್ದರಿಂದ ನಾನು ಒಂದು ಮಾದರಿಗಾಗಿ ಒಂದೆರಡು ಪದ್ಯಗಳನ್ನು ನಿಮಗೆ ಮುಂದೆ ಇದನ್ನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಅವರು ಹಾಡಿದ ಮೊದಲನೇ ಹಾಡಿದ ಪದ್ಯದ ಮೊದಲನೆಯ ಪದ್ಯ ಹೀಗಿದೆ, ಮಾಯಾ ಮಾಡುಗಳ ರಾಗದಲ್ಲಿ ಇದೆ, ಹೀಗಿದೆ ನೋಡಿ. ಕಾಮವ ಸಿಂದೈ ಉಯರ್ವರೇ ಒಂದು ಕೋಲಾಂಬುಯರು ಮದಿಶೂಡುವ ಒಂದು ಕೋಲಾಂ ಗಿಳೆವೆಂದರೆ ಕೈಯದು ஒன்று கோணாம் அவர் ஊர்வதுதானே. இதிலே ஒன்று கோலாம் அந்தரே சங்கே ஒன்றன் உபயோக மாடி ஹேட்டாயிதாரே சிவனன்ன ஸ்துதி மாடிதாரே. ஒன்று கோலாம் அவர் சிந்தை ஓயர்வரை அந்தந்தரே பரமேஸ்வரனிகே ஒந்தே ஒந்து சித்த ஏக சித்த அதரல்லே தியான மக்னராகி தபஸ் மாடுத்தாயிதாரே. அந்தரே ஒன்று ஒன்று கோலாம் உயர்மதி சூடுவார் அந்த தன் தலை மேலே கிரசெண்ட் மூன் சந்திரன் இதானே ஒன்று சந்திரன். மூணேது ஒன்று கோலாங்கிழை வெண்டரை கையது கைநல்லி ஏன் ஹிடிதானே கபால பிக்ஷா பாத்திரையாகி ஆ கபாலத இதன் ஒந்திதானே கையல்லி. நந்தர ஒன்று கோலாமவர் ஊர்வதுதானே. மத்த அவர வாகன எந்தது ரிஷப அது ஒன்று. ஹீகே ஒன்று அன்னோ சங்கையில் சிவனன்ன ஹீக ஸ்துதி மாடிதாரே. ஹீகே பிரதியொந்து பத்தியதலியு ஹீகே இரண்டு கோலாம் இமயோர் தொழுபாதம் ಅಂದರೆ ಭಕ್ತರೆಲ್ಲರೂ ಇವರ ಪಾದಗಳನ್ನು ನಮಸ್ಕರಿಸ್ತಾರೆ. ಆ ಪಾದಗಳೆಷ್ಟಿವೆ? ಎರಡು. ಇರೆಂಡು ಕೋಲಾಂಗಿಲಂಗಳೈಗೌರೆ ಪೆಣ್ಣಾನ್ ಅಂದರೆ ಈಶ್ವರನು ಅರ್ಧನಾರೀಶ್ವರಾಗಿದ್ದಾನೆ, ಅರ್ಧ ಭಾಗವನ್ನು ಪಾರ್ವತಿ ಕೊಟ್ಟಿದ್ದಾನೆ, ಅರ್ಧ ಭಾಗ ತಾನಾಗಿದ್ದಾನೆ. ಅಂದರೆ ಇಲ್ಲಿ ಅರ್ಧ ಈ ಕಡೆ ಅರ್ಧ ಆ ಕಡೆ ಕಿವಿಯಲ್ಲಿ ಹಾಕಿರೋದೇನು, ತಾನು ಗಂಡಸಾಗಿದ್ದರಿಂದ ತಾನು ಹಾಕಿರೋದು ಕುಳೈ ಅಂತ ಹೇಳಿದ್ದಾರೆ, ಗಂಡಸರು ಹಾಕ್ಕೊಳ್ಳೋಂಥ ಕಿವಿಯ ಆಭರಣ. ಆ ಕಡೆ ಪಾರ್ವತಿ ಕಿವಿನಲ್ಲಿ ಏನಿದೆ ತೋಡು ಅಂತ ಹೇಳ್ತೀವಿ, ಅದು ಹೆಂಗಸರು ಕಿವಿನಲ್ಲಿ ಧರಿಸುವಂಥ ಒಂದು ಆಭರಣ. ಇದನ್ನು ಎರಡು ಅಂತ. ಇರೆಂಡು ಕೋಲ ಉರುವಂ ಸಿರುವಾಮಗೆ ಇರುಂಡು ಕೋಲ ಮಬರ್ ವೈದಿನದಾಮೇ. ಹೀಗೆ ಪ್ರತಿಯೊಂದು ಪದ್ಯದಲ್ಲೂ ಮೂರನೇ ಪದ್ಯದಲ್ಲಿ ಮೂರು ಕೋಲಾಂ ಅಂತ ಬರುತ್ತೆ. ಹೀಗೆ 10 ಪದ್ಯಗಳನ್ನು ರಚಿಸಿ ಇದಕ್ಕೆ ಒಟ್ಟಿಗೆ ಈ ಪದ್ಯಗಳಿಗೆಲ್ಲ ಸೇರಿ ಪರಿಹಮ್ ಅಂತ ಹೆಸರು. 10ನೇದರಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಪತ್ ಕೋಲಾಂ ಅವರ್ ಪಾಂಬಿನ್ ಕಣ್ ಪತ್ ಕೋಲಾಂ ಪಾಂಬಿನ್ ಪಲ್ ಪತ್ ಕೋಲಾ

0: தலை பத்து கோலாமடியார் செயகை தானே. ಅಂದರೆ ಹತ್ತನೇ ಪದ್ಯದಲ್ಲಿ ಈ ವಿವರಣೆ, ಶಿವನ ತಲೆ ಮೇಲೆ ಐದು ಹೆಡೆಯ ಹಾವುಗಳು ಹಾವಿದೆ, ಐದು ತಲೆಯ ಹಾವು. ಅದರಲ್ಲಿ ಆ ಹಾವಿಗೆ ಹಲ್ಲೆಷ್ಟು ಕಣ್ಣೆಷ್ಟು? ಹತ್ತು ಹತ್ತು. ಕಣ್ಣು ಹತ್ತು, ಹಲ್ಲು ಹತ್ತು. ನಂತರ ರಾವಣನು ತಲೆ ಹತ್ತು ತಲೆ ಇದೆಯಲ್ಲ, ಆ ತಲೆಯನ್ನು ತುಳಿದು ಅವನು ಬಹಳ ದುಷ್ಟ ಅಲ್ಲ, ತಕರಾರು ಮನುಷ್ಯ, ತಕರಾರು ರಾಕ್ಷಸ. ಅದರಿಂದ ಅವನ ಅಹಂಕಾರವನ್ನು ನಡೆಸೋದಕ್ಕೆ, ಅಡಗಿಸುವುದಕ್ಕೆ ಆ ತಲೆಯನ್ನು ಅದಿಮಿದುವನು ಅಂತ. ಮತ್ತೆ ತನ್ನನ್ನು ಭಜಿಸುವವರು, ಭಕ್ತಿ ಮಾಡಿ ಪ್ರೀತಿಸುವವರು, ಹಾಡುವವರು, ಇಂಥವರೆಲ್ಲ ಹೇಗಾಗ್ತಾರೆ ಅಂದರೆ ಅವರಿಗೆ ದಶಗುಣಗಳು ಉಂಟಾಗುತ್ತಂತೆ. ಅವರು ಪ್ರಾರ್ಥಿಸುವಾಗ ತನ್ನ ಭಕ್ತರು, ಅತಿಯಾದ ಭಕ್ತರು ಅತಿಭಕ್ತಿಯಿಂದ ಇದು ಮಾಡಿದ್ರೆ ಒಂದು ಆವೇಶಕ್ಕೊಳಗಾಗಿ ಅವರ ಶರೀರವು ದಶಗುಣಗಳನ್ನು ಒಳಗೊಂಡ ಒಂದು ಪ್ರಕ್ರಿಯೆಯನ್ನು ತೋರಿಸುತ್ತೆ. ಏನದು ಅಂದರೆ ಅವರ ಮೈಯಲ್ಲಿ ನಡುಕ ಬರುವುದು, ಆ ಭಕ್ತಿಯ ಉದ್ವೇಗಕ್ಕೆ ನಡುಕು ಬರುವುದು, ರೋಮಾಂಚನವಾಗುವುದು ಇತ್ಯಾದಿ ಕ್ರಿಯೆಗಳೆಲ್ಲ ಉಂಟಾಗತ್ತೆ ಅಂತ ಈ ಪರಿಗ್ರಹವನ್ನು ನಮ್ಮ ತಿರುನಾವುಕರ್ಸರು ಹಾಡಿ ಮುಗಿಸ್ತಾರೆ. ಹಾಡಿ ಮುಗಿಸಿದ ಕೂಡಲೇ ಏನಾಗುತ್ತೆ, ಆ ಹುಡುಗ ಅಲ್ಲಿತ್ತ ಇದ್ನಲ್ಲ ಅವನು ಏನೂ ಆಗಲಿಲ್ಲ ಅನ್ನೋ ಥರ ನಿದ್ದೆಯಿಂದ ಎದ್ದು ಬರುವ ಥರ ಓಡಿ ಬಂದ. ಓಡಿ ಬಂದು ಎಲ್ಲರನ್ನು ತಂಬಿಕೊಂಡ. ಎಲ್ರಿಗೂ ಅಲ್ಲಿ ದೇವಸ್ಥಾನದಲ್ಲಿ ನೆರೆದಿದ್ದವರಿಗೆಲ್ಲ ಪರಮಾಶ್ಚರ್ಯವಾಗೋಯ್ತು, ಎಂಥ ಮಹನೀಯರು ಬಂದು ಇಂಥ ಕೆಲಸ ಮಾಡಿದಾರಲ್ಲ, ಹಾವು ಕಡಿದವನು ಬದುಕು ಬರುವುದು ಅಂದರೆ ಏನು ಅಂತ ಎಲ್ರಿಗೂ ಸಂತೋಷವಾಯಿತು. ಇವರ ತಂದೆಯವರಿಗೂ ತಾಯಿಯವರಿಗೂ, ಈ ಹುಡುಗನ ತಂದೆ ತಾಯಿ ಅಪೂರಿಯರಿಗಳು ಅವರು ತಿರುನಾವುಕರಿಸಿರಿಗೂ ಸಂತೋಷವಾದರೂ ಸಹ ಒಂದು ದೊಡ್ಡ ವ್ಯಥೆಯೇ ಮನಸ್ಸಿನಲ್ಲಿತ್ತು. ಯಾಕೆ ವ್ಯಥೆ ಇರಬೇಕು, ಮಗನ ಹುಟ್ಟು ಬಂದುಬಿಟ್ಟನಲ್ಲ, ಮತ್ತೆ ಪ್ರಾಣ ಸಮೇತ ಇದನಲ್ಲ ಅವರದು, ತಮ್ಮ ಗುರುಗಳಿಗೆ ಊಟ ಕೊಡುವುದರಲ್ಲಿ ಬಹಳ ತಡವಾಗೋಯ್ತಲ್ಲ, ಎಷ್ಟು ಹಿಂಸೆ ಪಟ್ಟಿರಬಹುದು ಅವರು, ಅವರು ಊಟ ಇಲ್ಲದೆ ಇಷ್ಟು ಕಷ್ಟಪಡಿಸ್ಬಿಟ್ಟವಲ್ಲ, ಅವರಿಗೆ ತೊಂದರೆ ಕೊಟ್ಟುಬಿಟ್ಟವಲ್ಲ ಅಂತ ಇವರಿಗೆ ಮನಸ್ಸಿನಲ್ಲಿ ಕೊರತೆ, ಬಾಧೆ, ಮನಸ್ಸಲ್ಲಿ ಬಾಧೆ. ಸ್ವಾಮೀ, ನಿಮಗೆ ಊಟಕ್ಕೆ ತಪ್ಪು ತಡವಾಗಿ ಹೋಯಿತು, ಅದರಿಂದ ನಮಗೆ ಮನಸ್ಸಿಗೆ ಬಹಳ ವೇದನೆಯಾಗಿದೆ, ಬನ್ನಿ ಹೋಗೋಣ ಅಂತ. ಆ ವೇದನೆಯಲ್ಲಿ ಕೂಡ ಆದರೆ ಸಂತೋಷವೂ ಇದೆ, ಮಗ ಬಂದಿದ್ದಾನೆ ಅಂತ ಸಂತೋಷವಿದೆ, ತಡವಾಗಿ ಹೋಯ್ತಲ್ಲ ಗುರುಗಳಿಗೆ ತಡವಾಗಿ ಹೋಯ್ತಲ್ಲ ಅಂತ ವ್ಯಥೆ ಇದೆ. ಎಲ್ಲರೂ ಮನೆಗೆ ಹೋದರು, ಇವರ ಆತಿಥ್ಯವನ್ನು ಅವರು ಸ್ವೀಕರಿಸಿದ್ರು. ಸರಿ, ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಗುರುಗಳಿಗೆ ಆನಂದ, ಇಂತಹ ಒಬ್ಬ ಶಿಷ್ಯ ನನಗಿದ್ದಾನಲ್ಲ, ನನ್ನನ್ನು ಕಂಡಿಲ್ಲದೇ ಇರುವಂಥ ನನ್ನನ್ನು ಈ ತರಹ ಭಕ್ತಿಯಿಂದ ಪೂಜಿಸ್ತಾ ಇದ್ದಾನಲ್ಲ, ಎಂಥ ಮಹಾತ್ಮ ಈತ ಅಂತ ತಿರುನಾವುಕರ್ಸರಿಗೆ ಸಂತೋಷ. ನಮ್ಮ ಮನೆಗೆ ನಮ್ಮ ಗುರುಗಳು, ಗುರುಗಳಿಗಿಂತ ಹೆಚ್ಚಿನವರು ಇಲ್ವಲ್ಲ, ಇಂಥ ಗುರುಗಳು ಬಂದು ಅನುಗ್ರಹ ಮಾಡಿಬಿಟ್ರಲ್ಲ ಅಂತ ಆ ಅಪೂರಿ ಅಡಿಗಳವರಿಗೆ ಎಲ್ಲ ಸಂತೋಷದಿಂದ ಇದ್ದಾರೆ. ಆಗ ಸರಿ, ಇವರೆಲ್ಲ ಸಂತೋಷವಾಗಿ ಇಲ್ಲಿರುವಾಗ ಈ ಪರಿಹದ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಪರಿಹವನ್ನು ಈಗಲೂ ಜನಗಳು ನಂಬುತ್ತಾರೆ, ಹಾವು ಕಡಿದು ಮೃತರಾಗಿದ್ದರೂ ಕೂಡ ಈ ಪರಿಹವನ್ನು ಭಕ್ತಿಯಿಂದ ಶಿವಸನ್ನಿಧಿಯಲ್ಲಿ ಹಾಡಿದ್ರೆ ಆತ ಹಾವು ಕಡಿದು ಮೃತರಾದರೂ ಅಂತ ಅಂದ್ಕೊಂಡಿರೋರು ಪುನಃ ಜೀವಕ್ಕೆ ವಾಪಸ್ ಬರ್ತಾರೆ ಅಂತ ಈಗಲೂ ನಂಬಿಕೆ ಇದೆ. ಎಷ್ಟೋ ಕಡೆ ಅದು ಫಲಿಸಿದೆ ಅಂತ ಕೂಡ ಒಂದು ವದಂತಿ ಇದೆ. ಇದು ಈ ಶ್ಲೋಕದ ಪರಿಹದ ಹಿರಿಮೆಯನ್ನು ಕೂಡ ಹೇಳುತ್ತೆ. ಹೀಗೆ ಸಂತೋಷದಿಂದ ಅಪ್ಪೂರಿ ಅಡಿಗಳು ಮತ್ತು ತಿರುನಾವುಕರ್ಸರು ಆ ಊರಿನಲ್ಲಿ ಸಂತೋಷದಿಂದ ಸ್ವಲ್ಪ ದಿವಸ ವಾಸ ಮಾಡ್ತಾ ಇದ್ದರು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರಿಗೆ ಬಿಡೋದಕ್ಕೆ ಸಾಧ್ಯವಿಲ್ಲ, ಇರೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಒಂದು ದಿವಸ ಹೇಳಿದ್ರು, ನಾನು ಮುಂದಿನ ಊರಿಗೆ ಹೋಗಬೇಕಪ್ಪ ಅಂತ ಅಪ್ಪೂರಿ ಅಡಿಗಳವರಿಗೆ ತಿರುನಾವುಕರ್ಸ್ ಹೇಳಿದ್ರು. ಅವರಿಗೆ ಇವರನ್ನು ಕಳಿಸ್ಕೊಡೋಕ್ಕೆ ಇಷ್ಟವೇ ಇಲ್ಲ, ತಿರುನಾವುಕರ್ಸರಿಗೂ ಇವರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಹೀಗೆ ಇವರ ಚರಿತ್ರೆ ನಡೆಯಿತು. ಈ ಅಪ್ಪೂರಿ ಅಡಿಯರವರು ತಮ್ಮ ಗುರುಭಕ್ತಿಯಿಂದಲೇ ಪರಮಾತ್ಮನ ಅನುಗ್ರಹವನ್ನು ಪಡೆದಿರುವಂಥ ಒಂದು ಆ ಥರ ಹೇಳಲ್ಪಟ್ಟಿದೆ. ಇವರ ಗುರುಭಕ್ತಿಯೇ ಶಿವನ ಭಕ್ತಿಯಾಗಿ ಶಿವನ ಅನುಗ್ರಹಕ್ಕೆ ಪಾತ್ರವಾದರು ಅಂತ ಹೇಳಲ್ಪಟ್ಟಿದೆ.
1: ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.
2: ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
1: ಓಂ ನಮಃ ಶಿವಾಯ.

ಪುಣ್ಯಂ ದುರ್ಲಭಂ ಮಹತ್. ವಿಶ್ವಾಮಿತ್ರ ಸೆಡ್ ಟು ಯುಧಿಷ್ಠಿರ, ಐ ವಾಸ್ ಆಕ್ಚುಲಿ ಅ ಕ್ಷತ್ರಿಯ ಓ ಯುಧಿಷ್ಠಿರ, ಆ್ಯಂಡ್ ದೆನ್ ಐ ಬಿಕೇಮ್ ಅ ಬ್ರಾಹ್ಮಣ ಬೈ ದ ಗ್ರೇಸ್ ಆಫ್ ಲಾರ್ಡ್ ಶಿವ, ಥ್ರೂ ದ ಗ್ರೇಸ್ ಆಫ್ ದ ಡೇಟಿ, ಬಿಕಾಸ್ ಕ್ಷತ್ರಿಯ ವಾಂಟೆಡ್ ಟು ಯು ನೋ ಈಕ್ವಲ್ ವಸಿಷ್ಠ ಮಹರ್ಷಿ. ದಟ್ಸ್ ಅ ವೆರಿ ಗ್ರೇಟ್ ಸ್ಟೋರಿ. ಆ್ಯಂಡ್ ದೆನ್ ಬ್ರಹ್ಮ ಜಾನಾತಿ ಇದು ಬ್ರಾಹ್ಮಣ, ಐಲ್ ಕಮ್ ಟು ದಟ್ ಲೇಟರ್. ಬಟ್ ದ ಲಾರ್ಡ್, ಯು ನೋ ದ ಲಾರ್ಡ್ ಆಫ್ ಎವ್ರಿಥಿಂಗ್, ದ ಲಾರ್ಡ್ ಆಫ್ ಬ್ರಾಹ್ಮಣೋ ಸ್ಯ ಮುಖಮಾಸೀತ್ ಬಾಹೂರ ಜನ್ಯ ಹೃದ ಊರು ತತಸ್ಯಗದ್ವೈಶ್ಯ ವದ್ಯಾಗಂ ಶೂದ್ರೋ ಅಜಾಯತ. ದ ಲಾರ್ಡ್ ಆಫ್ ಆಲ್ ದ ಫೋರ್ ವರ್ಣಾಸ್ ಇಸ್ ಮಹಾದೇವ ಅಲೋನ್, ಪುರುಷ ಸೂಕ್ತಂ. ಸೊ ಆ್ಯಂಡ್ ದೆನ್ ಅ ಪರ್ಸನ್ ಹೂ ಟೇಕ್ಸ್ ಅಪ್ ಯು ನೋ ಅ ಶಿವಭಕ್ತ ಟ್ರಾನ್ಸೆನ್ಸ್ ಆಲ್ ದ ವರ್ಣಾಸ್ ಅಟ್ ದ ಎಂಡ್ ಆಫ್ ದ ಡೇ. ಆ್ಯಂಡ್ ದೆನ್ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಅ ಬ್ರಾಹ್ಮಣ ಇಸ್ ಅ ಪರ್ಸನ್ ಹೂ ಟ್ರಾವೆಲ್ಸ್ ಟುವರ್ಡ್ಸ್ ಬ್ರಹ್ಮನ್, ದಟ್ ಇಸ್ ದ ಸುಪ್ರೀಂ ರಿಯಾಲಿಟಿ, ದಟ್ ಇಸ್ ಮಹಾದೇವ. ಸೊ ಅ ಪರ್ಸನ್ ಹೂ ಇಸ್ ಮಾರ್ಚಿಂಗ್ ಟುವರ್ಡ್ಸ್ ಮಹಾದೇವ ಇಸ್ ಆ್ಯಕ್ಚುಲಿ ಅ ಬ್ರಾಹ್ಮಣ. ಸೊ ಥ್ರೂ ದ ಗ್ರೇಸ್ ಆಫ್ ದ ಡೇಟಿ ಐ ಸಕ್ಸೀಡೆಡ್ ಇನ್ ಆಪ್ಟೇನಿಂಗ್ ದ ಸ್ಟೇಟಸ್ ಆಫ್ ಅ ಬ್ರಾಹ್ಮಣ, ವಿಚ್ ಇಸ್ ಸೋ ಡಿಫಿಕಲ್ಟ್ ಟು ಆಪ್ಟೇನ್. ಸೊ ವಿಶ್ವಾಮಿತ್ರ ಎಕ್ಸ್ಪ್ಲೇನ್ಸ್ ದಟ್ ಟು ಯುಧಿಷ್ಠಿರ. ಸೊ ಸ್ಪೀಕಿಂಗ್ ಆಫ್ ದಿಸ್ ವಿಶ್ವಾಮಿತ್ರ, ದೇರ್ ಇಸ್ ಆಲ್ಸೋ ಸೇತು ಮಹಾತ್ಮ್ಯಂ ಇನ್ ದ ಸ್ಕಂದ ಪುರಾಣಂ. ಸೇತು ಮಹಾತ್ಮ್ಯಂ ಇಸ್ ನಥಿಂಗ್ ಬಟ್ ದ ಗ್ಲೋರಿ ಆಫ್ ರಾಮೇಶ್ವರ, ರಾಮ ಕಾ ಈಶ್ವರ್ ರಾಮೇಶ್ವರ್, ಕಾಮೇಶ್ವರ, ಮತ್ಸ್ಯೇಶ್ವರ, ಕೂರ್ಮೇಶ್ವರ, ವರಾಹೇಶ್ವರ, ಅಂಬಿಕೇಶ್ವರ, ಕಾರ್ತಿಕೇಯೇಶ್ವರ, ಯಮೇಶ್ವರ, ಈಸ್ ದ ಲಾರ್ಡ್ ಆಫ್ ಲಾರ್ಡ್ಸ್. ಸೊ ರಾಮೇಶ್ವರ್ ಮೀನ್ಸ್ ರಾಮ್ಸ್ ಈಶ್ವರ್, ದಟ್ ಇಸ್ ರಾಮೇಶ್ವರ್. ಆ್ಯಂಡ್ ಅಂಬಿಕೇಶ್ವರ್ ಮೀನ್ಸ್ ಅಂಬಿಕಾ ಕಾ ಈಶ್ವರ್, ಅಂಬಿಕೇಶ್ವರ್. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್. ಸೊ ಹಿಯರ್ ದ ಸೇತು ಮಹಾತ್ಮ್ಯಂ ಟಾಕ್ಸ್, 52 ಚಾಪ್ಟರ್ಸ್ ಆರ್, ವಂಡರ್ಫುಲ್ ಚಾಪ್ಟರ್ಸ್ ಆರ್ ದೇರ್ ಇನ್ ದ ಸೇತು ಮಹಾತ್ಮ್ಯಂ ಸ್ಕಂದ ಪುರಾಣಂ. ಇಟ್ಸ್ ಟಾಕ್ಸ್ ಅಬೌಟ್ ರಾಮ ಬಿಲ್ಡಿಂಗ್, ಯುನೋ ಕಮಿಂಗ್ ಟು ಯುನೋ ಸೇತು, ಆ್ಯಂಡ್ ದೆನ್ ಹೀ ಆ್ಯಕ್ಚುಲಿ ಎಸ್ಟಾಬ್ಲಿಷಸ್ ದ ಡಸ್ ದ ಪ್ರಾಣ ಪ್ರತಿಷ್ಠ ಆಫ್ ದ ಶಿವಲಿಂಗ, ಆ್ಯಂಡ್ ದೆನ್ ಹೀ ವರ್ಷಿಪ್ಸ್ ಮಹಾದೇವ ದೇರ್. ರಾಮೇಶ್ವರಂ ಇಸ್ ಅ ವಂಡರ್ಫುಲ್ ಕ್ಷೇತ್ರಂ. ಸೊ ದೇರ್ ಆಲ್ಸೋ ವಿಶ್ವಾಮಿತ್ರ ಸೇಸ್ ಸ್ಕಂದ ಮಹಾಪುರಾಣ, ದಟ್ ಇಸ್ ಸೇತು, ದಟ್ ಇಸ್ ಥರ್ಡ್ ಕ್ಯಾಂಟೋ ಬ್ರಹ್ಮಕಾಂಡಂ, ವಿತ್ ಇನ್ ದಟ್ ಸೇತು ಮಹಾತ್ಮ್ಯಂ 49th chapter 64th verse, ವಿಶ್ವ

ಚ ನಃ ಶರ್ಮ ಶರ್ಮನಶ್ಚ ಚ ನಃ ಶರ್ಮ ನಃ ಶರ್ಮ ಶರ್ಮನೋ ನಃ ಶರ್ಮ ಯಚ್ಚ ಯಚ್ಚ ಶರ್ಮನೋ ನಃ ಶರ್ಮ ಯಚ್ಚ ಶರ್ಮ ಯಚ್ಚ ಯಚ್ಚ.

ನಹಾಹಿನ್ವಂತು ಅಧ್ವರಂ ಅಪಹ ದೇವೀ ಉಪಾಹ್ವಯೇ ಯತ್ರ ಗಾವಾಃ ಪಿಬಂತಿ ನಃ ಸಿಂಧೂಭ್ಯಃ ಕರತ್ವಂ ಹವಿಃ ಅಪ್ಪಸು ಅಂತಃ ಅಮೃತಂ ಅಪ್ಪಸು ಭೇಷಜಂ ಅಪಾಂ ಉತ ಪ್ರಶಸ್ತಯೇ ದೇವಾಃ ಭವತಾ ವಾಜಿನಃ ಅಪ್ಪಸು ಮೇ ಸೋಮಾಃ ಅಬ್ರವೀತ್ ಅಂತಃ ವಿಶ್ವಾನಿ ಭೇಷಜಾ ಅಗ್ನಿಂ ಚ ವಿಶ್ವಸಂ

ನಮಃ. ಓಂ ಕಾಂಚನಚ್ಛದಗೇ ನಮಃ. ಓಂ ಕಾಂಚನಮಾಲಾಧರಾಗ ನಮಃ. ಓಂ ಕುಚಕುಂಕುಮಚಂದನಲೇಪಿತಲಿಂಗಾಗ ನಮಃ. ಓಂ ಕೂಜತ್ಕಿಂಗಿನೀಕಾಗ ನಮಃ. ಓಂ ಕಂಜಾಕ್ಷಾಗ ನಮಃ. ಓಂ ಕಟಿಸೂತ್ರೀಕೃತಾಹಗೇ ನಮಃ. ಓಂ ಕಟ್ಯಾಗ ನಮಃ. ಓಂ ಕಾಟ್ಯಾಗ ನಮಃ. ಓಂ ಕಟಾಕ್ಷೋತ್ಥ ಹುತಭುಕ್ದಗ್

ಓಂ ಕರ್ಪೂರ ಸ್ಫಟಿಗೇಂದು ಸುಂದರ ದತೇ ನಮಃ. ಓಂ ಕರುಣಾಭೂರಿತೇ ಕ್ಷಣಾಯ ನಮಃ. ಓಂ ಕರ್ಣಾಲಂಕೃತ ಶೇಷಭೂಷಣಾಯ ನಮಃ. ಓಂ ಕರುಣಾ ಸಮುದ್ರಾಯ ನಮಃ. ಓಂ ಕರುಣಾವತಾರಾಯ ನಮಃ. ಓಂ ಕರ್ಪೂರ ಧವಳಾಯ ನಮಃ. ಓಂ ಕರುಣಾಮಯಾಯ ನಮಃ. ಓಂ ಕರ್ಮಣೇ ನಮಃ. ಓಂ ಕರಾಳ ದಂಷ್ಟ್ರೇ ಕ್ಷಣಾಯ ನಮಃ. ಓಂ

ಸಲೋಕ ಪುಣ್ಯ ಪಾಪ ಶೋಧಕಾಗರಮಃ ಓಂ ಕಾಶೀ ವಿಶುದ್ಧ ದೇಹಾಗರಮಃ ಓಂ ಕಾಶೀನಾಥಾಗರಮಃ ಓಂ ಕಾಶ್ಯಪ ದೀಕ್ಷಾ ಗುರುಭೂತೋತ್ತರ ವದನಾಗರಮಃ ಓಂ ಕಾಶೀಶಾಣಾಗರಮಃ ಓಂ ಕಾಶಿಕಾಪುರಾಧಿನಾಥಾಗರಮಃ ಓಂ ಕಾಶೀಪತಗೇ ನಮಃ ಓಂ ಕಿಶೋರಚಂದ್ರಶೇಖರಾಗರಮಃ ಓಂ ಕಿಂಶಿಲಾಗರಮಃ.

ಪ್ರಶ್ನಾನುರುತ್ತರಾನಿ. ಸೂತ ಉವಾಚ ಸಾಧು ಪೃಷ್ಟಂ ಸಾಧವೋಮಸ್ತ್ರೈಲೋಕ್ಯ ಹಿತಕಾರಕಂ ಗುರುಂ ಸ್ಮೃತ್ವಾ ಭವತ್ಸ್ನೇಹಾದ್ ವಕ್ಷೇತ ಶೃಣುತಾದರಾತ್ ವೇದಾಂತಸಾರ ಸರ್ವಸ್ವಂ ಪುರಾಣಂ ಚೈವಮುತ್ತಮಂ ಸರ್ವಾಧೌಘೋದ್ಧರಕರಂ ಪರತ್ರ ಪರಮಾರ್ಥದಂ ಕಲಿಕಲ್ಮಷ ವಿಧ್ವಂಸಿ ಯಸ್ಮಿನ್ ಶಿವಯಶಃ ಪರಂ ವಿಜೃಂಭತೆ ಸದಾ ವಿಪ್ರಾಂ ಚತುರ್ವರ್ಗಫಲಪ್ರದಂ ತಸ್ಯಾಧ್ಯಯನ ಮಾತ್ರೇಣ ಪುರಾಣಸ್ಯ ದ್ವಿಜೋತ್ತಮಾಃ ಸರ್ವೋತ್ತಮಸ್ಯ ಶೈವಸ್ಯ ತೇ ಯಾಸ್ಯಂತಿ ಸುಸದ್ಗತಿಂ. ತಾವದ್ ವಿಜೃಂಭತೆ ಪಾಪಂ ಬ್ರಹ್ಮಹತ್ಯಾ ಪುರಸ್ಸರಂ ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವತ್ ಕಲಿಮಹೋತ್ಪಾದಾಃ ಸಂಚರಿಷ್ಯಂತಿ ನಿರ್ಭಯಾಃ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವತ್ ಸರ್ವಾಣಿ ಶಾಸ್ತ್ರಾಣಿ ವಿವದಂತೆ ಪರಸ್ಪರಂ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವತ್ ಸ್ವರೂಪಂ ದುರ್ಬೋಧಂ ಶಿವಸ್ಯ ಮಹತಾಮಪಿ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವದ್ಯಮಭಟಾಕ್ರೂರಾಃ ಸಂಚರಿಷ್ಯಂತಿ ನಿರ್ಭಯಾಃ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವತ್ ಸರ್ವಪುರಾಣಾನಿ ಪ್ರಗರ್ಜಂತೀ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವತ್ ಸರ್ವಾಣಿ ತೀರ್ಥಾನಿ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಜಗತ್ಯಹೋ ತಾವತ್ ಸರ್ವೇ ಮುದಾ ಮಂತ್ರ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಮಹೀತಲೆ ತಾವತ್ ಸರ್ವಾಣಿ ಕ್ಷೇತ್ರಾಣಿ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಮಹೀತಲೆ ತಾವತ್ ಸರ್ವಾಣಿ ಪೀಠಾನಿ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಮಹೀತಲೆ ತಾವತ್ ಸರ್ವಾಣಿ ದಾನಾನಿ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಮಹೀತಲೆ ತಾವತ್ ಸರ್ವೇ ಚ ತೇ ದೇವಾ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಮಹೀತಲೆ ತಾವತ್ ಸರ್ವೇ ಚ ಸಿದ್ಧಾಂತ ವಿವದಂತೆ ಮಹೀತಲೆ. ಯಾವತ್ ಶಿವಪುರಾಣಂ ಹಿ ನೋದೇಶ್ಯತಿ ಮಹೀತಲೆ ಅಸ್ಯ ಶೈವ ಪುರಾಣಸ್ಯ ಕೀರ್ತನ ಶ್ರವಣಾದ್ವಿಜಾಃ ಫಲಂ ವಕ್ತುಂ ನ ಶಕ್ನೋಮಿ ಕಾರ್ತ್ನೇನ ಮುನಿಸತ್ತಮಾಃ ತಥಾಪಿ ತಸ್ಯ ಮಾಹಾತ್ಯಂ ವಕ್ಷ್ಯೇ ಕಿಂಚಿತ್ ತುವೋ ನಘಾಃ ಚಿತ್ತಮಾಧಾಯ ಶೃಣುತ ವ್ಯಾಸೇನೋಕ್ತಂ ಪುರಾ ಮಮ ಏದ ಶಿವಪುರಾಣಂ ಹಿ ಶ್ಲೋಕಂ ಶ್ಲೋಕಾರ್ಧಮೇವ ಚ ಯಃ ಪಠೇದ್ಭಕ್ತಿ ಸಂಯುಕ್ತಃ ಸ ಪಾಪಾನ್ಮುಚ್ಯತೆ ಕ್ಷಣಾತ್. ಏದ ಶಿವಪುರಾಣಂ ಹಿ ಯಃ ಪ್ರತ್ಯಹ ಮದಂದ್ರಿತಃ ಯಥಾಶಕ್ತಿ ಪಠೇದ್ಭಕ್ತ್ಯಾ ಸ ಜೀವನ್ಮುಕ್ತ ಉಚ್ಯತೆ. ಏದ ಶಿವಪುರಾಣಂ ಹಿ ಯೋ ಭಕ್ತ್ಯಾ ಚ ಯತೇ ಸದಾ ದಿನೇ ದಿನೇ ಅಶ್ವಮೇಧಸ್ಯ ಫಲಂ ಪ್ರಾಪ್ನೋತ್ಯಸಂಶಯಂ. ಏದ ಶಿವಪುರಾಣಂ ಯಃ ಸಾಧಾರಣ ಪದೇಚ್ಛಯಾ ಅನ್ಯದ ಶೃಣುಯಾತ್ ಸೋಪಿ ಮತ್ತೋ ಮುಚ್ಚೇತ ಪಾದಕಾತ್. ಏದ ಶಿವಪುರಾಣಂ ಯೋ ನಮಸ್ಕುರ್ಯಾತ್ ಅದೂರತಃ ಸರ್ವದೇವಾರ್ಚನ ಫಲಂ ಸ ಪ್ರಾಪ್ನೋತಿ ನ ಸಂಶಯಃ. ಏದ ಶಿವಪುರಾಣಂ ವೈ ಲಿಖಿತ್ವಾ ಪುಸ್ತಕಂ ಸ್ವಯಂ ಯೋ ದದ್ಯಾ ಶಿವಭಕ್ತೇಭ್ಯಸ್ತಸ್ಯ ಪುಣ್ಯಫಲಂ ಶೃಣು. ಅಧೀತೇಷು ಚ ಶಾಸ್ತ್ರೇಷು ವೇದೇಷು ವ್ಯಾಕೃತೇಷು ಚ ಯತ್ಫಲಂ ದುರ್ಲಭಂ ಲೋಕೇ ತತ್ಫಲಂ ತಸ್ಯ ಸಂಭವೇತ್. ಏದ ಶಿವಪುರಾಣಂ ಹಿ ಚತುರ್ದಶ್ಯಾಂ ಉಪೋಷಿತಃ ಶಿವಭಕ್ತಸಭಾಯಾಂ ಯೋ ವ್ಯಾಕರೋತಿ ಸ ಉತ್ತಮಃ. ಪ್ರತ್ಯಕ್ಷರಂ ತು ಗಾಯತ್ರೀ ಪುರಶ್ಚರ್ಯಾ ಫಲಂ ಲಭೇತ್. ಯಭುಕ್ತ್ವಾ ಕಿಲಾನ್ ಕಾಮಾನಂದೇ ನಿರ್ವಾಣತಾಂ ವ್ರಜೇತ್. ಉಪೋಷಿತಶ್ಚ ದುರ್ದಶ್ಯಾಂ ರಾತ್ರೌ ಜಾಗರಣಾನ್ವಿತಃ ಯಃ ಪಠೇ ಶೃಣುಯಾದ್ವಾಪಿ ತಸ್ಯ ಪುಣ್ಯಂ ವದಾಮ್ಯಹಂ. ಕುರುಕ್ಷೇತ್ರಾದಿ ನಿಖಿಲ ಪುಣ್ಯತೀರ್ಥೇಷ್ವನೇಕಜಃ ಆತ್ಮತುಲ್ಯಧನಂ ಸೂರ್ಯಗ್ರಹಣೇ ಸರ್ವತೋ ಮುಖೇ. ವಿಪ್ರೇಭ್ಯೋ ವ್ಯಾಸ ಮುಖೇಭ್ಯೋ ದತ್ವಾ ಯತ್ ಫಲಮಶ್ನುತೆ ತತ್ಫಲಂ ಸಂಭವೇತ್ತಸ್ಯ ಸತ್ಯಂ ಸತ್ಯಂ ನ ಸಂಶಯಃ. ಏದ ಶಿವಪುರಾಣಂ ಹಿ ಗಾಯತೆ ಯೋಪ್ಯಹರನಿಧಂ ಆಜ್ಞಾಂ ತಸ್ಯ ಪ್ರತೀಕ್ಷೇರನ್ ದೇವಾ ಇಂದ್ರಪುರೋಗಮಾಃ. ಏದ ಶಿವಪುರಾಣಂ ಯಃ ಪಠನ್ ಶೃಣ್ವನ್ ಹಿ ನಿತ್ಯಜಃ ಯದ್ಯತ್ ಕರೋತಿ ಸತ್ಕರ್ಮ ತತ್ಕೋಟಿ ಗುಣಿತಂ ಭವೇತ್. ಸಮಾಹಿತಃ ಪಠೇದ್ಯಸ್ತು ತತ್ರ ಶ್ರೀರುದ್ರ ಸಂಹಿತಾಂ ಸ ಬ್ರಹ್ಮಗ್ನೋಪಿ ಪೂತಾತ್ಮಾ ತ್ರಿಭಿರೇವ ದಿನೈರ್ಭವೇತ್. ತಾಂ ರುದ್ರ ಸಂಹಿತಾಂಯಸ್ತು ಭೈರವ ಪ್ರತಿಮಾಂತಿಕೆ ತ್ರಿಪಠೇತ್ ಪ್ರತ್ಯಹಂ ಮೌನೀ ಸ ಕಾಮಾನಖಿಲಾನ್ ಲಭೇತ್. ತಾಂ ರುದ್ರ ಸಂಹಿತಾಂಯಸ್ತು ಸಂಪಠೇತ್ ವಟಬಿಲ್ವಯೋಃ ಪ್ರದಕ್ಷಿಣಾಂ ಪ್ರಕುರ್ವಾನೋ ಬ್ರಹ್ಮಹತ್ಯಾ ನಿವರ್ತತೆ. ಕೈಲಾಸ ಸಂಹಿತಾ ತತ್ರ ತಥೋಪಿ ಪರಮಾಸ್ಮೃತಾ ಬ್ರಹ್ಮಸ್ವರೂಪಿಣೀ ಸಾಕ್ಷಾ ಪ್ರಣವಾರ್ಥ ಪ್ರಕಾಶಿಕಾ. ಕೈಲಾಸ ಸಂಹಿತಾಯಾಸ್ತು ಮಾಹಾತ್ಯಂ ವೇತಿ ಶಂಕರಃ. ಕೃಷ್ಣಂ ತದರ್ಧಂ ವ್ಯಾಸಶ್ಚ ತದರ್ಧಂ ವೇದ್ಯಹಂ ದ್ವಿಜಾಃ. ತತ್ರ ಕಿಂಚಿತ್ ಪ್ರವಕ್ಷ್ಯಾಮಿ ಕೃಷ್ಣಂ ವಕ್ತುಂ ನ ಶಕ್ಯತೆ. ಯಜ್ಞಾತ್ವಾ ತತ್ಕ್ಷಣಾಲ್ಲೋಕ ಚಿತ್ತಶುದ್ಧಿಮವಾಪ್ನುಯಾತ್. ತನಾಶಯತಿ ತದ್ಯತ್ಪಾಪಂ ಸಾರೌದ್ರೀ ಸಂಹಿತಾ ದ್ವಿಜಾಃ.
तन्न पश्याम्यहम् लोके मार्गमानोऽपि सर्वदा शिवेनोपनिषत् सिन्धु मन्थनोत्पादिता मुदा कुमारायार्पिताम् ताम् वै सुधाम् पीत्वा मरो भवेत् ब्रह्महत्यादि पापानाम् निष्कृतिम् कर्तुमुद्यतः मासमात्रम् संहिताम् ताम् पठित्वा मुच्यते ततः दुष्प्रतिग्रह दुर्भोज्य दुरालापादि सम्भवम् पापम् सकृत्कीर्तनेन संहिता सा विनाशयेत् शिवालये बिल्ववने संहिताम् ताम् पठेत् यः स यत्फलमवाप्नोति तद्वाचोऽपि न गोचरे संहिताम् ताम् पठन् भक्त्या यः श्राद्धे भोजयेद्विजान् तस्य ये पितरः सर्वे यान्ति शम्भोः परम् पदम् चतुर्दश्या निराहारो यः पठेत् संहिताम् च ताम् बिल्वमूले शिवः साक्षात् सदेवैश्च प्रपूज्यते अप्यन्याः संहितास्तत्र सर्वकामफलप्रदाः उभे विशिष्टे विज्ञेये लीला विज्ञानपूरिते तदिदम् शैवमाख्यातम् पुराणम् वेदसंहितम् निर्मितम् तच्छिवेनैव प्रथमम् ब्रह्मसंहितम् विद्येशम् च तथा रौद्रम् वैनायकम् अथौमिकम् मात्रम् रुद्रैकादशकम् कैलासम् शतरुद्रकम् कोटिरुद्रसहस्राद्यम् कोटिरुद्रम् तथैव च वायवीयम् धर्मसंज्ञम् पुराणम् इति भेदतः संहिता द्वादशमिता महापुण्यतरा मताः तासाम् सङ्ख्याम् ब्रुवे विप्राः शृणुतादरतोऽखिलम् विद्येशम् दशसाहस्रम् रुद्रम् वैनायकम् तथा औमम् मातृपुराणाज्ञम् प्रत्येकाष्टसहस्रकम् त्रयोदशसहस्रम् हि रुद्रैकादशकम् द्विजाः षट्सहस्रम् तु कैलासम् शतरुद्रम् तदर्धकम् कोटिरुद्रम् त्रिगुणितम् एकादशसहस्रकम् सहस्रकोटिरुद्राख्यम् उदितम् ग्रन्थसङ्ख्यया वायवीयम् खाब्दिशतम् धर्मम् रविसहस्रकम् तदेवम् लक्षसङ्ख्याकम् शैवसङ्ख्याविभेदतः व्यासेन तत्तु संक्षिप्तम् चतुर्विंशत्सहस्रकम् शैवम् तत्र चतुर्थम् वै पुराणम् सप्तसंहितम् शिवे सङ्कल्पितम् पूर्वम् पुराणम् ग्रन्थसङ्ख्यया शतकोटिप्रमाणम् हि पुरा सृष्टौ सुविस्तृतम् यस्तेष्टादशधा चैव पुराणे द्वापरादिषु चतुर्लक्ष्येण संक्षिप्ते कृते द्वैपायनादिभिः प्रोक्तम् शिवपुराणम् हि चतुर्विंशत्सहस्रकम् श्लोकानाम् सङ्ख्यया सप्तसंहितम् ब्रह्मसंहितम्।

ಎಲ್ಲನೂ ನೀವು ಈ ಸೇವೆ ಮಾಡ್ತಾಯಿದ್ದೀರಿ, ಅನ್ನಛತ್ರ ನಡೆಸ್ತಾ ಇದ್ದೀರಿ, ಪಾಠಶಾಲೆ ನಡೆಸ್ತಾ ಇದ್ದೀರಿ, ತಣ್ಣೀರು ಪಂದಲ್ ನಡೆಸ್ತಾ ಇದ್ದೀರಿ, ಮಹಾ ದೊಡ್ಡ ಕೆಲಸಗಳೆಲ್ಲ ಸೇವೆಗಳೆಲ್ಲ ಮಾಡ್ತಾ ಇದ್ದೀರಲ್ಲ, ಇದು ನೀವು ಮಾಡ್ತಾ ಇದ್ದೀರಿ. ಆದರೆ ತಿರುನಾವಕರ್ ಸರ್ ಅಂತ ಯಾರದೋ ಹೆಸರಿನಲ್ಲಿ ನೀವು ಮಾಡ್ತಾ, ನಿಮ್ಮ ಹೆಸರಿನಲ್ಲ ಅಲ್ವಾ ಇರಬೇಕಾದಿದು, ಯಾರೋ ಹೆಸರಿನಲ್ಲಿ ಇದೆಯಲ್ಲ. ಇದು ನನಗೆ ಸ್ವಲ್ಪ ಆಶ್ಚರ್ಯವಾಗಿ ಕಾಣಿಸ್ತಾ ಇದೆ ಅಂತ ತಿರುನಾವಕರ್ ಸರ್ ಹೇಳಿದ್ರು. ಇದು ಹೇಳಿದ್ದೇ ಸರಿ, ಅಪ್ಪು ದೇಡಿಗಳವರಿಗೆ ವಿಪರೀತ ಕೋಪ ಬಂದ್ಬಿಡ್ತು. ಯಾಕೆ ಈ ಅಪ್ಪು ದೇಡಿಗಳು ಏನು ಮಾಡಿದ್ದಾರೆ ಅಂತಂದರೆ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಅನ್ನೋ ರೀತಿಯಲ್ಲಿ, ಗುರುವೇ ಸರ್ವಸ್ವ ಅನ್ನೋ ರೀತಿಯಲ್ಲಿ ತಿರುನಾವಕರ್ಸನ್ನು ಅವರು ನೋಡೇ ಇಲ್ಲ ಯಾವತ್ತು. ಅಂಥ ಭಾವನೆಯಿಂದ, ಗುರುವಿನ ಭಾವದಿಂದ ಅವರನ್ನು ಮನಸ್ಸಿನಲ್ಲಿಯೇ ಪೂಜಿಸುತ್ತಾ ಅವರ ಹೆಸರಿನಲ್ಲಿ ಧರ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಇವರು ಯಾವಾಗ ನಮ್ಮ ತಿರುನಾವಕರ್ಸರು ಹೀಗೆ ಹೇಳಿದ್ರೋ ಅವರಿಗೆ ಕೋಪ ಬಂದ್ಬಿಡ್ತು. ತಮ್ಮ ಗುರುಗಳನ್ನು ಗೊತ್ತಿಲ್ಲ ಅಂತಾರೆ, ನಿಂದಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ನಿಂದಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ನೀವು ನಿಜವಾಗಲೂ ಶಿವಭಕ್ತರೇನಾ, ತಿರುನಾವಕರ್ಸರು ಯಾರು ಅಂತ ನಿಮಗೆ ಗೊತ್ತೇ ಇಲ್ವಾ? ತಿರುನಾವಕರ್ಸರು ಎಂಥ ಮಹಾಮಹಿಮರು, ಅಲ್ಲಿ ಜೈನ ಮತದಲ್ಲಿದ್ದು ಅದನ್ನು ಕೊನೆಗೆ ತ್ಯಜಿಸಿ ನಮ್ಮ ಶಿವ ಮತಕ್ಕೆ ಶೈವ ಮತಕ್ಕೆ ಸೇರಿ ಆ ಜೈನದ ಮಹಾರಾಜ ಕೊಟ್ಟ ಹಿಂಸೆಗಳು, ಶಿಕ್ಷೆಗಳು, ಅಂದರೆ ವಿಷ ಕೊಟ್ಟು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಆನೆ ಕೈಲಿ ತುಳ್ಸೋಕ್ಕೆ ಮಾಡಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ಸಮುದ್ರದಲ್ಲೆಸೆದು, ಅದೆಲ್ಲ ಮಾಡಿಯವರು ಮಹಾತ್ಮರಾಗಿ ಬಂದಿದ್ದಾರೆ ಅಂದರೆ ನಿಮಗೆ ಇವರ ವಿಷಯ ಗೊತ್ತೇ ಇಲ್ವಾ? ಅಂಥ ಮಹಾನುಭಾವರು, ಅವ್ರ ವಿಷಯ ನಿಮಗೆ ಗೊತ್ತಿಲ್ಲದಿದ್ರೆ ನೀವೇ ಸರಿಯಾದ ಶಿವಭಕ್ತರೋ ಇಲ್ವಾ ಡೂಪ್ಲಿಕೇಟೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೋಪದಿಂದ ಹೇಳಿದರು. ನಿಮ್ಮನ್ನು ನೋಡಿದ್ರೆ ನನಗೆ ಸಂದೇಹವಾಗಿದೆ, ನೀವು ಇಲ್ಲಿಂದ ಹೊರಡುವುದೇ ಸರಿ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತಾರೆ ಕೋಪ. ಗುರುನಿಂದನೆ ಸಹಿಸೋಕ್ಕಾಗಲಿಲ್ಲ ಅವರಿಗೆ, ಗುರುನಿಂದನೆ. ಅವರು ಏನು ತನ್ನ ಸರ್ವಸ್ವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಅಂತ ಆ ಥರ ಪೂಜೆ ಮಾಡ್ತಾ ಇದ್ದಾರೆ ಅಪ್ಪೂಜಿಗಳು ತಿರುನಾವಕರ್ಸರನ್ನು, ಇವರು ಬಂದು ಹೀಗೆ ನಿಂದಿಸ್ತಾ ಇದ್ದರೆ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಇನ್ನೇನು ಹೊರಜು ಬಿಡಿ ಇಲ್ಲಿಂದ ಅಂತ ಹೇಳೋದ್ರೊಳಗೆ ನೀವು ಯಾರು ಅಂತ ಗಟ್ಟಿಯಾಗಿ ಕೇಳಿದ್ರು. ಈ ವಿಷಯ ಎಲ್ಲ ತಿಳಿದೇ ಇದ್ದರೆ ತಿರುನಾವಕರ್ಸರ ಬಗ್ಗೆ ನೀವು ಯಾರು ಅಂತ ಹೇಳಿದಾಗ, ಪ್ರಶ್ನೆ ಮಾಡಿದಾಗ ತಿರುನಾವಕರ್ಸರು ನಾನೇ ತಿರುನಾವಕರ್ಸರ್ ಬಂದಿದ್ದೀನಿ ಅಂತ ಅನೌನ್ಸ್ ಮಾಡಲೇ ಇಲ್ಲ. ಅವರು ಬಹಳ ವಿನಯದಿಂದ ಇವರಿಗೆ ಬಹಳ ಮರ್ಯಾದೆ ಕೊಟ್ಟು ಹೀಗೆ ಹೇಳಿದ್ರು, ನೋಡಪ್ಪ ಆ ಜೈನ ಮತದಲ್ಲಿ ಹೋಗಿ ನಾನು ಮಾಡಬಾರದ ಕೆಲಸಗಳು, ಎಷ್ಟೋ ಜನಗಳಿಗೆ ಹಿಂಸೆ ಕೊಟ್ಟು ಕೊನೆಗೆ ಬೇಡ ಇದು, ಇದು ಸರಿಯಾದ ಮಾರ್ಗವಲ್ಲ ಅಂತ ಹೇಳಿ ಅದನ್ನು ತ್ಯಜಿಸಿ ನಾನು ಶಿವನ ಅನುಗ್ರಹಕ್ಕೆ ಪಾತ್ರವಾಗಿ ಶೈವ ಮತಕ್ಕೆ ಪುನಃ ವಾಪಸ್ ಬಂದವನು, ಆ ಪರಮೇಶ್ವರನೇ ನನಗೆ ಈತ ಈ ಮಹಾರಾಜ ಕೊಟ್ಟ ಮಹೇಂದ್ರ ವರ್ಮ ರಾಜ ಕೊಟ್ಟ ಶಿಕ್ಷೆಗಳು ಇದರೆಲ್ಲದರಿಂದಲೂ ನನ್ನನ್ನು ಪಾರು ಮಾಡಿದ್ದು ನನ್ನ ಪರಮೇಶ್ವರ. ಆ ಪರಮೇಶ್ವರನಿಂದ ಪಾರಾಗಿ ಬಂದ ನಿನ್ನ ಮುಂದೆ ನಿಂತಿರುವ ಆ ಚಿಕ್ಕ ಮನುಷ್ಯ ವ್ಯಕ್ತಿ ನಾನೇ ಕಾಣಪ್ಪ. ಸಮುದ್ರದಿಂದ ಮುಳುಗಿದರೂ ಕೂಡ ತೇಲಿಸಿ ನನ್ನನ್ನು ಕರ್ಕೊಂಡು ಈ ಥರ ರಕ್ಷಣೆ ಮಾಡಿ ನನ್ನ ಪರಮೇಶ್ವರ ಇಲ್ಲಿ ನಿಂತಿರೋದು, ನನ್ನ ನಿಲ್ಲಿಸಿರೋದು ಈ ಚಿಕ್ಕ ವ್ಯಕ್ತಿ, ನಾನು ಅಲ್ಪನಾದ ವ್ಯಕ್ತಿ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಹೇಳಿದರು. ಅಪ್ಪೂದಿ ಅಡಿಗಳವರಿಗೆ ತಾವು ಮಾಡಿದ ತಪ್ಪು ಅರಿವಾಯಿತು. ತಮ್ಮ ಎದುರಿಗೆ ನಿಂತಿರೋದು ತಿರುನಾವಕರ್ಸರೇ ಸಾಕ್ಷಾತ್ತಾಗಿ ಬಂದುಬಿಟ್ಟಿದೆ. ಯಾಕೆಂದರೆ ಹಿಂದೆ ನೋಡೇ ಇಲ್ಲ ತಿರುನಾವಕರ್ಸರನ್ನ, ಅವರ ಹೆಸರನ್ನು ಕೇಳಿ ಪ್ರಸಿದ್ಧರಾಗಿರೋರ ಹೆಸರಿನಲ್ಲೇ ಗುರು, ತನ್ನ ಪರಮ ಗುರು ಅಂತ ತಿಳ್ಕೊಂಡು ಇಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಇವಾಗ ಆ ತಿರುನಾವಕರ್ಸರು ನೋಡಿದಾಗ ತಾನು ಮಾಡಿದ ತಪ್ಪನ್ನೆಲ್ಲ ಅರ್ಥವಾಗಿ ಅದೇ ಸಮಯದಲ್ಲಿ ಎದುರಿಗೆ ಸಾಕ್ಷಾತ್ ಗುರುಬ್ರಹ್ಮ ಬಂದಿದ್ದಾರೆ ಅಂತ ಕೈಜೋಡಿಸಿ ಅವ್ರಿಗೆ ನಮಸ್ಕಾರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಹೇಳಿದ್ದೆಲ್ಲ ತಪ್ಪು ಸ್ವಾಮಿ, ನಿಮ್ಮನ್ನು ನಿಂದಿಸಿಬಿಟ್ಟಿದ್ದೇನೆ, ನನ್ನ ಖಂಡಿತವಾಗಿ ತಾವು ಕ್ಷಮಿಸಬೇಕು. ತಿರುನಾವಕರ್ಸು ನೀವೇ ಅನ್ನೋದು ಗೊತ್ತಾಗಲಿಲ್ಲ, ಬಹಳ ಕೆಟ್ಟ ಭಾಷೆಗಳಿಂದ ನಿಂದಿಸಿಬಿಟ್ಟೆ, ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿದ್ದರು. ತಿರುನಾವಕರ್ಸರು ಅಷ್ಟೇ ದಯಾಪುರುಷರಾಗಿ ಏನು ತಪ್ಪಿಲ್ಲಪ್ಪ ಅದರಿಂದ ಏನಿಲ್ಲ ಅಂತ ಹೇಳಿದಾಗ ನಮ್ಮ ಅಪ್ಪುದೇವರುಗಳು

ಎಂದು ಕೇಳಿದರು. ನೋಡಿ ಸ್ವಾಮಿ, ನನಗೆ ತಿರುನಾವುಕರ್ಸರೇ ದೈವ, ಭಗವಂತ ಬೇರೆ ಅಲ್ಲ, ತಿರುನಾವುಕರ್ಸರೇ ಬೇರೆ ಅಲ್ಲ, ಗುರು ಗುರು ರೂಪದಲ್ಲಿದ್ದಾರೆ ನೋಡಿ. ಅದರಿಂದ ನಮ್ಮ ಮನೆಯಲ್ಲಿ ಎಲ್ಲನೂ ತಿರುನಾವುಕರ್ಸೆ. ನೀವು ಅಲ್ಲಿ ನೋಡಿದರೆ ಅನ್ನ ಛತ್ರ ತಣ್ಣೀರು ಪಂದಲ್ಲಿ ಎಲ್ಲ ತಿರುನಾವುಕರ್ಸರು. ನಮ್ಮ ಮನೆಯಲ್ಲಿ ಕೂಡ ಹಾಗೂ ಅಲ್ಲಿದ್ದಾಳಲ್ಲ ನನ್ನ ಪತ್ನಿ, ಅವಳ ಹೆಸರನ್ನು ತಿರುನಾವುಕರ್ಸೆ. ನನ್ನ ದೊಡ್ಡ ಮಗ ಇದನ್ನಲ್ಲ, ಹಿರಿಯ ಮಗ, ಅವನು ಹಿರಿಯ ತಿರುನಾವುಕರ್ಸು, ಎರಡನೇವನು ಕಿರಿಯ ತಿರುನಾವುಕರ್ಸರು. ಆಮೇಲೆ ಅಲ್ಲಿ ಕಟ್ಟಿದೀವಲ್ಲ ಗೋಮಾತೆ ಅಲ್ಲಿದೆ ನೋಡಿ, ಅದೂ ತಿರುನಾವುಕರ್ಸೆ. ಹೀಗೆ ನನ್ನ ಮನೆ ಮನಸ್ಸು ಎಲ್ಲವೂ ತಿರುನಾವುಕರ್ಸೆ ಅಂತ ವಿವರಿಸಿದಾಗ ಇವರಿಗೆ ಅತ್ಯಂತ ಸಂತೋಷವಾಯಿತು ತಿರುನಾವುಕರ್ಸರಿಗೆ. ಆವಾಗ ಅಪ್ಪೂಜಿಯವರು ಹೇಳಿದರು, ಸ್ವಾಮಿ ನೀವು ಬಂದಿದ್ದು ನನಗೆ ಪರಮಭಾಗ್ಯ, ಈ ದಿವಸ ತಾವಿಲ್ಲೇ ಇದ್ದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಇಲ್ಲೇ ಭೋಜನ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಸಂತೋಷದಿಂದ ತಿರುನಾವುಕರ್ಸರು ಒಪ್ಪಿ, ಸರಿಪ್ಪ ನಾನು ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ, ಆಮೇಲೆ ಊಟ ಮಾಡೋಣ, ಆತಿಥ್ಯವನ್ನು ಸ್ವೀಕರಿಸ್ತೇನೆ ಅಂತ ಹೇಳಿದರು. ಇವರಿಗೆ ಮನೆಯಲ್ಲಿ ಇವರ ಪತ್ನಿ ಮಕ್ಕಳು ಎಲ್ರಿಗೂ ಪರಮ ಸಂತೋಷವಾಗಿಬಿಟ್ಟಿದೆ. ಸಾಕ್ಷಾತ್ ನಮ್ಮ ಗುರುಗಳು ಬಂದುಬಿಟ್ಟಿದ್ದಾರಲ್ಲ, ಆಹಾ ನಾವು ಎಂಥ ಪುಣ್ಯ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ತ್ವರಿತವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆ ತಾಯಿ ತಿರುನಾವುಕರ್ಸಿ ಆಕೆ ಮಗನಿಗೆ ಹೇಳಿದ್ರು, ಹಿರಿಯ ತಿರುನಾವುಕರ್ಸು ದೊಡ್ಡ ಮಗನಿಗೆ ಹೇಳಿದ್ರು, ಅಪ್ಪ ನಮ್ಮ ಮನೆಗೆ ಬಹಳ ಮಹಾತ್ಮರು ಬಂದಿದ್ದಾರೆ, ಅವರು ಊಟಕ್ಕೋಸ್ಕರ ಒಂದು ಒಳ್ಳೆಯ ಬಾಳೆ ಎಲೆ, ಫಸ್ಟ್ ಕ್ಲಾಸ್ ಆಗಿರೋ ಬಾಳೆ ಎಲೆ, ಬಾಳೆ ಎಲೆ ಒಂದು ತಗೊಂಡು ಬಾ, ನಮ್ಮನೆ ಹಿತ್ತಲಿನಲ್ಲಿ ಬಾಳೆ ತೋಟ ಇದೆಯಲ್ಲ ಅಲ್ಲಿಂದ ತಗೊಂಬಾ ಅಂತ ಮಗನನ್ನು ಕಳಿಸಿದ್ರು. ಮಗನಿಗೆ ಅದಕ್ಕೆ ಅಂತ ಹೆಚ್ಚು ಸಂತೋಷ, ನಮ್ಮ ಮನೆ ಗುರುಗಳು ಬಂದುಬಿಟ್ಟಿದ್ದಾರೆ ಅಂತ ಆ ಸಂತೋಷ ಹೇಳೋಕ್ಕಾಗೋದು, ಅವನು ಅಂಥ ಭಕ್ತನೇ. ಹೋದ ಬಾಳೆ ಎಲೆ ಕೀಳೋಕ್ಕೆ ಪ್ರಯತ್ನ ಮಾಡಿ ಒಂದು ಬಾಳೆ ಎಲೆನ ಕತ್ತರಿಸಿ ತಗೊಂಡ. ಆಗ ಏನಾಯಿತು ಅಂದರೆ ಆ ಬಾಳೆ ಇದರಲ್ಲಿ ಒಂದು ನಾಗದ ಹಾವಿತ್ತು, ಅದು ಈತನನ್ನು ಕಚ್ಚಿಬಿಡ್ತು, ಈ ಹುಡುಗನ್ನ ಕಚ್ಚಿಬಿಟ್ಟ ತಕ್ಷಣ ಬಹಳವಾದ ನೋವು, ಆ ನೋವಿನಿಂದ ಆದರೆ ಗುರುಗಳು ಊಟಕ್ಕೆ ಬರ್ತಾ ಇದ್ದಾರೆ, ಆ ಇದು ಅದು ತಪ್ಪಬಾರದು, ಅವ್ರಿಗೇನೂ ತಪ್ಪಬಾರದು, ಎಲ್ಲ ಸಂತೋಷವಾಗಿ ನಡೀಬೇಕು ಅಂತ ಹೇಳಿ ಆ ಬಾಳೆ ಎಲೆಯನ್ನು ಕೈನಲ್ಲಿ ಹಿಡ್ಕೊಂಡು ಅಮಾಂತ ಓಡಿ ಬಂದು ತನ್ನ ತಾಯಿಯವ್ರ ಕೈಲಿ ಕೊಟ್ಟ, ಅಲ್ಲೇ ಬಿದ್ದುಬಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ, ಗುರುಗಳಿಗೆ ಎಂಥದ್ದು ಲೋಪವಾಗಬಾರ್ದು, ಒಳ್ಳೆಯ ಎಲೆ ಸಿಕ್ಕ ತಾಯಿ ನೋಡಿದ್ರು ಒಳ್ಳೆಯ ಎಲೆಯನ್ನು ತಂದಿದ್ದಾನೆ, ಆದರೆ ಹಾವು ಕಚ್ಚಿ ಬಿದ್ದಿದ್ದಾನೆ, ಬಿದ್ದದ್ದೇನು ಅಲ್ಲೇ ಮೃತನಾಗ್ಬಿಟ್ಟ. ಈ ಹೇಗಿರಬಹುದು ಆ ತಂದೆ ತಾಯಿಗಳಿಗೆ ಆ ದುಃಖ ಹೇಗಿರಬಹುದು, ಅಲ್ಲಿ ನೋಡಿದ್ರೆ ಗುರುಗಳು ಬರ್ತಾ ಇದ್ದಾರೆ ಇವಾಗ. ಸೊ ಅವರಿಬ್ಬರೂ ಹೀಗೆ ನಿಶ್ಚಯ ಮಾಡಿದ್ರು, ನಮಗೆ ಗುರುಗಳು ಬಂದಿರೋದು ಬಹಳ ಮುಖ್ಯವಾದ ಒಂದು ಭಾಗ್ಯ, ಈ ಇದನ್ನು ಸಂದರ್ಭವನ್ನು ನಾವು ಕಳ್ಕೊಳ್ಬಾರ್ದು, ಆದ್ದರಿಂದ ಇದನ್ನು ಸದುದ್ದೇಶ ಪಡಿಸ್ಕೊಳ್ಳಬೇಕು ಅಂತ ಹೇಳಿಬಿಟ್ಟು ಈ ಮಗನ ಶರೀರವನ್ನು ಹಿಂದುಗಡೆ ಮನೆ ಹಿಂದುಗಡೆ ಒಂದು ಶಾತೆಯಲ್ಲಿ ಸುತ್ತಿಟ್ಟು ಒಂದು ಕಡೆ ಇಟ್ಟುಬಿಟ್ರು, ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟುಬಿಟ್ಟು ತಮ್ಮ ಮುಂದಿನ ಕೆಲಸವನ್ನೆಲ್ಲ ಎಷ್ಟೇ ದುಃಖವಿದ್ದರೂ ಕೂಡ ಅದರನ್ನು ಅಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಬಾಗಿಲಿನಲ್ಲಿ ತಿರುನಾವುಕರ್ಸರು ಬಂದರು. ಬಂದರು, ಬನ್ನಿ ಸ್ವಾಮಿ ಒಳಗೆ ಬನ್ನಿ ಅಂತ ಹೇಳಿ ಅವರನ್ನೆಲ್ಲ ಯಥಾ ಪ್ರಕಾರ ಸ್ವಾಗತಿಸಿ ಕೂಡಿಸಿ ಊಟಕ್ಕೆ ಎಲೆಯನ್ನು ಹಾಕಿದ್ರು, ಎಲೆನೆಲ್ಲ ಬಡಿಸಿದರು, ಎಲ್ಲ ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ, ತಯಾರಿಸಿದ್ದಾರೆ, ಅಡುಗೆ ಎಲ್ಲ ಬಡಿಸಿದರು. ಅವರು ಕೂತ್ಕೊಂಡ್ರು ಊಟಕ್ಕೆ. ಆ ಸಮಯದಲ್ಲಿ ತಿರುನಾವುಕರ್ಸರು ಹೇಳಿದ್ರು, ಅಪ್ಪ ನಿಮ್ಮ ಮನೆಯಲ್ಲಿ ಮಗ ಇದ್ದಾನಲ್ಲ, ಆತನನ್ನು ಕರಿ, ನನ್ನ ಜೊತೆಯಲ್ಲಿ ಊಟ ಮಾಡಲಿ ಅಂತ ಕರೆದರು. ದುಃಖ ತಾಳಲಾರದು ಈ ತಂದೆಗೆ, ಅಪ್ಪೂರಿಗೆ ದುಃಖ ತಡೆಯಲಾರದು, ಆದರೂ ಅದನ್ನು ಹಾಗೇ ಅಡಗಿಸ್ಕೊಂಡು ಹೀಗೆ ಹೇಳಿದ್ರು, ತಿರುನಾವುಕರ್ಸರೇ ಗುರುಗಳೇ, ಅವನಿವಾಗ ಬರೋ ಸ್ಥಿತಿನಲ್ಲಿಲ್ಲ, ಅವನು ಬರಲಾರದಂಥ ಸ್ಥಿತಿಯಲ್ಲಿ ನಿಷ್ಪ್ರಯೋಜಕನಾಗಿ ಇದ್ದಾನೆ ಅಂತ ಹೀಗೆ ಈ ವಾಕ್ಯ ಹೀಗೆ ಇದೆ, ಅವನು ಹೀಗೆ ಬರಲಾರ ನಿಷ್ಪ್ರಯೋಜಕನಾಗಿದ್ದಾನೆ ಅಂತಲೇ ಹೇಳಿದ್ರು, ಹೀಗೆ ಹೇಳಲ್ಪಟ್ಟಿದೆ. ಇದನ್ನು ನೋಡಿದ್ರು ತಿರುನಾವುಕರ್ಸರು, ಏನು ಬರಲಾರನೆ, ಹಾಗಂದ್ರೇನಪ್ಪ ಅರ್ಥ, ನಿಮ್ಮ ಮುಖದಲ್ಲೂ ಕೂಡ ಒಂದು ಕಲೆಯೇ ಇಲ್ಲ, ದುಃಖಿತರಾದಂಗೆ ದುಃಖವನ್ನು ಏನೋ ಅಡಗಿಸ್ಕೊಂಡಂತೆ ಕಾಣಿಸ್ತಾ ಇದೆ, ಖಂಡಿತವಾಗಿ ಏನೋ ನನ್ನಿಂದ ಮರೆಮಾಚ್ತಾ ಇದ್ದೀರಿ,
ಏನು ಆಗಿದೆ ಹೇಳಿ ಅಂತ ಬಹಳ ಒತ್ತಾಯಪಡಿಸಿದ್ರು. ಆಗ ಗಂಡ ಹೆಂಡತಿ ಇಬ್ಬರೂ ಹೇಳಿದ್ರು, ಈ ರೀತಿ ಆಗೋಯಿತು, ಬಾಳೆ ಎಲೆ ತರುವಾಗ ಹಾವು ಕಚ್ಚಿ ಮೃದನಾಗಿದ್ದಾನೆ ನಮ್ಮ ಮಗ. ಆಗ ತಿರುನಾವುಕರ್ಸ ಹೇಳಿದ್ರು, ಇಷ್ಟು ದುಃಖವನ್ನು ಮನಸ್ಸಿನಲ್ಲಿ ಹುದುಗಿಸಿಕೊಂಡು ನನಗೆ ಊಟ ಹಾಕ್ತಿದ್ದೀರಾ, ಏನು ನಿಮ್ಮ ಭಕ್ತಿ ನನ್ನಲ್ಲಿ? ಆದರೂ ಕೂಡ ಇದು ಸರಿಯಿಲ್ಲ, ಬನ್ನಿ ಮಗುವನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನದ ಬಾಗಿಲಿನಲ್ಲೇ ಆ ಮಗುವಿನ ಶರೀರವನ್ನು ಅಲ್ಲಿಟ್ಟರು. ಎಲ್ಲರೂ ದೇವಸ್ಥಾನದೊಳಕ್ಕೆ ಹೋದರು. ಎಲ್ಲರೂ ಧ್ಯಾನ ಮಾಡ್ತಾಯಿದ್ದಾರೆ ಭಗವಂತನನ್ನು. ನಮ್ಮ ತಿರುನಾವುಕರ್ಸರು ಕೂಡ ಆಗ ಭಗವಂತನ ಮುಂದೆ ನಿಂತು ಬಹಳ ಭಕ್ತಿಯಿಂದ ಈ ಪರಿಹವನ್ನು ರಚಿಸಿ ಹಾಡಿದರು. ಈ ಪರಿಹ ಇವರು ಹಾಡಿದಾರಲ್ಲ, ಇದರಲ್ಲಿ ಒಂದು ಚಮತ್ಕಾರವಿದೆ. ಇವರು 10 ಸ್ಟ್ಯಾಂಜಾ ಇರೋ ಪರಿಹ ಹಾಡಿದ್ದಾರೆ. ಈ ಪರಿಹದಲ್ಲಿ ಏನು ವಿಶೇಷ ಅಂತಂದರೆ, ಮೊದಲನೇ ಸ್ಟ್ಯಾಂಜಾನಲ್ಲಿ ಸಂಖ್ಯೆ 1 ಉಪಯೋಗಿಸ್ಕೊಂಡು ಆ ಶಿವನನ್ನು ವರ್ಣಿಸುವುದು, ಎರಡನೇ ಸ್ಟ್ಯಾಂಜಾದಲ್ಲಿ ಸಂಖ್ಯೆ 2 ಉಪಯೋಗಿಸ್ಕೊಂಡು ಮತ್ತೆ ಶಿವನನ್ನು ವರ್ಣಿಸುವುದು, ಹೀಗೆ 10 ಸ್ಟ್ಯಾಂಜಾಗಳನ್ನು ಹಾಡಿದ್ರು. ಅದನ್ನು 1 2 ಕಲಾಂ ಅಂತ ವಿವರಿಸ್ತಾರೆ. ಇದು ಬಹಳ ಮುಖ್ಯವಾದ ಪದ್ಯವಾದ್ದರಿಂದ ನಾನು ಒಂದು ಮಾದರಿಗಾಗಿ 1-2 ಪದ್ಯಗಳನ್ನು ನಿಮಗೆ ಮುಂದೆ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅವರು ಹಾಡಿದ ಪದ್ಯದ ಮೊದಲನೆಯ ಪದ್ಯ ಹೀಗಿದೆ. ಮಾಯಾ ಮಾಡುಗಳ ರಾಗದಲ್ಲಿ ಇದೆ, ಹೀಗಿದೆ ನೋಡಿ. ಕಾಮವ ಸಿಂದೈ ಉಯರ್ವರೈ

0: ஒன்று கோணாம் அவர் ஊர்வதுதானே. இதிலே ஒன்று குலாம் அந்த சங்கே ஒன்றன் உபயோக மாடி ஹேட்டாயிதாரு சிவனன்னு ஸ்துதி மாடிதாரு. ஒன்று குலாம் அவர் சிந்தை ஓயர்வரை அந்தந்தரே ಪರಮೇಶ್ವರನಿಗೆ ಒಂದೇ ಒಂದು ಚಿತ್ತ, ಏಕ ಚಿತ್ತ, ಅದರಲ್ಲೇ ಧ್ಯಾನಮಗ್ನರಾಗಿ ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಕೋಲಾಂ ಉಯರ್ಮದಿ ಚೂಡುವಾರ್ ಅಂದರೆ ತನ್ನ ತಲೆ ಮೇಲೆ ಕ್ರೆಸೆಂಟ್ ಮೂನ್ ಚಂದ್ರನಿದ್ದಾನೆ, ಒಂದು ಚಂದ್ರ. ಮೂರನೇದು ಒಂದು ಕೋಲಾಂಗಿಡೈವೆಂದರೆ ಕೈಯದು, ಕೈನಲ್ಲಿ ಏನು ಹಿಡಿದಾನೆ, ಕಪಾಳ, ಭಿಕ್ಷಾಪಾತ್ರೆಯಾಗಿ ಆ ಕಪಾಲದ ಇದನ್ನು ಹೊಂದಿದ್ದಾನೆ ಕೈಯಲ್ಲಿ. ನಂತರ ಒಂದು ಕೋಲ ಮವರ್ ಊರ್ವಂದಿದ್ದಾನೆ. ಮತ್ತೆ ಅವರ ವಾಹನ ಎಂಥದು, ವೃಷಭ, ಅದು ಒಂದು. ಹೀಗೆ ಒಂದು ಅನ್ನೋ ಸಂಖ್ಯೆಯಿಂದ ಶಿವನನ್ನು ಹೀಗೆ ಸ್ತುತಿ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಪದ್ಯದಲ್ಲಿಯೂ ಹೀಗೆ ಎರಡು ಕೋಲಾಂ ಇಮಯೋರ್ ತೊಳು ಪಾದಂ ಅಂದರೆ ಭಕ್ತರೆಲ್ಲರೂ ಇವರ ಪಾದಗಳನ್ನು ನಮಸ್ಕರಿಸ್ತಾರೆ. ಆ ಪಾದಗಳೆಷ್ಟಿವೆ, ಎರಡು. ಎರಡು ಕೋಲಾಂ ಇಲಂಗಳೈಗೌರ ಪೆಣ್ಣಾನ್ ಅಂದರೆ ಈಶ್ವರನು ಅರ್ಧನಾರೀಶ್ವರಾಗಿದ್ದಾನೆ, ಅರ್ಧ ಭಾಗವನ್ನು ಪಾರ್ವತಿ ಕೊಟ್ಟಿದ್ದಾನೆ, ಅರ್ಧ ಭಾಗ ತಾನಾಗಿದ್ದಾನೆ ಅಂದರೆ ಇಲ್ಲಿ ಅರ್ಧ ಈ ಕಡೆ ಅರ್ಧ ಆ ಕಡೆ ಕಿವಿಯಲ್ಲಿ ಹಾಕಿರೋದೇನು, ತಾನು ಗಂಡಸಾದ್ದರಿಂದ ತಾನು ಹಾಕಿರೋದು ಕುಳೈ ಅಂತ ಹೇಳಿದ್ದಾರೆ, ಗಂಡಸರು ಹಾಕ್ಕೊಳ್ಳೋಂಥ ಕಿವಿಯ ಆಭರಣ. ಆ ಕಡೆ ಪಾರ್ವತಿ ಕಿವಿನಲ್ಲಿ ಏನಿದೆ ತೋಡು ಅಂತ ಹೇಳ್ತೀವಿ, ಅದು ಹೆಂಗಸರು ಕಿವಿನಲ್ಲಿ ಧರಿಸುವಂಥ ಒಂದು ಆಭರಣ. ಇದನ್ನು ಎರಡು ಅಂತ, ಈ ರೆಂಡು ಕೋಲ ಉರುವಂ ಸಿರುವಾಮಡಿ ಇರುಂಡು ಕೋಲ ಮಬರ್ ವೈದಿನದಾನೇ. ಹೀಗೆ ಪ್ರತಿಯೊಂದು ಪದ್ಯದಲ್ಲೂ ಮೂರನೇ ಪದ್ಯದಲ್ಲಿ ಮೂರು ಕೋಲಾಂ ಅಂತ ಬರುತ್ತೆ. ಹೀಗೆ ಹತ್ತು ಪದ್ಯಗಳನ್ನು ರಚಿಸಿ ಇದಕ್ಕೆ ಒಟ್ಟಿಗೆ ಈ ಪದ್ಯಗಳಿಗೆಲ್ಲ ಸೇರಿ ಪರಿಹಮ್ ಅಂತ ಹೆಸರು. ಹತ್ತನೇ ಅದರಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಪತ್ತು ಕೋಲಾಂ ಅವರ್ ಪಾಂಬಿನ್ ಕಣ್, ಪತ್ತು ಕೋಲಾಂ ಪಾಂಬಿನ್ ಪಲ್, ಪತ್ತು ಕೋಲಾಂ ಏರು ನೆಳಿಂದು ಕಣ, ಪತ್ತು ಕೋಲಾಂ ಅವನ್ ಕಾಯಪಟ್ಟಾಂತರೆ, ಪತ್ತು ಕೋಲಾಮಡಿಯಾರ್ ಶಯಗೈ ದಾನೆ. ಅಂದರೆ ಹತ್ತನೇ ಪದ್ಯದಲ್ಲಿ ಈ ವಿವರಣೆ, ಶಿವನ ತಲೆ ಮೇಲೆ ಐದು ಹೆಡೆಯ ಹಾವುಗಳು ಹಾವಿದೆ, ಐದು ತಲೆಯ ಹಾವು, ಅದರಲ್ಲಿ ಆ ಹಾವಿಗೆ ಹಲ್ಲೆಷ್ಟು ಕಣ್ಣೆಷ್ಟು, ಹತ್ತು ಹತ್ತು, ಕಣ್ಣು ಹತ್ತು ಹಲ್ಲು ಹತ್ತು. ನಂತರ ರಾವಣನು ತಲೆ ಹತ್ತು ತಲೆ ಇದೆಯಲ್ಲ, ಆ ತಲೆಯನ್ನು ತುಳಿದು ಅವನು ಬಹಳ ದುಷ್ಟ ಅಲ್ಲ, ತಕರಾರು ಮನುಷ್ಯ, ತಕರಾರು ರಾಕ್ಷಸ, ಅದರಿಂದ ಅವನ ಅಹಂಕಾರವನ್ನು ನಡೆಸೋದಕ್ಕೆ ಅಡಗಿಸುವುದಕ್ಕೆ ಆ ತಲೆಯನ್ನು ಅದಿಮಿದುವನು ಅಂತ. ಮತ್ತೆ ತನ್ನನ್ನು ಭಜಿಸುವವರು, ಭಕ್ತಿ ಮಾಡಿ ಪ್ರೀತಿಸುವವರು, ಹಾಡುವವರು ಇಂಥವರೆಲ್ಲ ಹೇಗಾಗ್ತಾರೆ ಅಂದರೆ ಅವರಿಗೆ ದಶಗುಣಗಳು ಉಂಟಾಗುತ್ತಂತೆ. ಅವರು ಪ್ರಾರ್ಥಿಸುವಾಗ ತನ್ನ ಭಕ್ತರು, ಅತಿಯಾದ ಭಕ್ತರು ಅತಿ ಭಕ್ತಿಯಿಂದ ಇದು ಮಾಡಿದ್ರೆ ಒಂದು ಆವೇಶಕ್ಕೊಳಗಾಗಿ ಅವರ ಶರೀರವು ದಶಗುಣಗಳನ್ನು ಒಳಗೊಂಡ ಒಂದು ಪ್ರಕ್ರಿಯೆಯನ್ನು ತೋರಿಸುತ್ತೆ. ಏನದು ಅಂದರೆ ಅವರ ಮೈಯಲ್ಲಿ ನಡುಕ ಬರುವುದು, ಆ ಭಕ್ತಿಯ ಉದ್ವೇಗಕ್ಕೆ ನಡುಕು ಬರುವುದು, ರೋಮಾಂಚನವಾಗುವುದು ಇತ್ಯಾದಿ ಕ್ರಿಯೆಗಳೆಲ್ಲ ಉಂಟಾಗತ್ತೆ ಅಂತ ಈ ಪರಿಗ್ರಹವನ್ನು ನಮ್ಮ ತಿರುನಾವುಕರ್ಸರು ಹಾಡಿ ಮುಗಿಸ್ತಾರೆ. ಹಾಡಿ ಮುಗಿಸಿದ ಕೂಡಲೇ ಏನಾಗುತ್ತೆ, ಆ ಹುಡುಗ ಅಲ್ಲಿತ್ತ ಇದ್ನಲ್ಲ ಅವನು ಏನೂ ಆಗಲಿಲ್ಲ ಅನ್ನೋ ಥರ ನಿದ್ದೆಯಿಂದ ಎದ್ದು ಬರುವ ಥರ ಓಡಿ ಬಂದ. ಓಡಿ ಬಂದು ಎಲ್ಲರನ್ನೂ ತಂಬಿಕೊಂಡ. ಎಲ್ರಿಗೂ ಅಲ್ಲಿ ದೇವಸ್ಥಾನದಲ್ಲಿ ನೆರೆದಿದ್ದವರಿಗೆಲ್ಲ ಪರಮಾಶ್ಚರ್ಯವಾಗೋಚಿ, ಎಂಥ ಮಹನೀಯರು ಬಂದು ಇಂಥ ಕೆಲಸ ಮಾಡಿದಾರಲ್ಲ, ಹಾವು ಕಡಿದವನು ಬದುಕಿ ಬರುವುದು ಅಂದರೆ ಏನು ಅಂತ ಎಲ್ರಿಗೂ ಸಂತೋಷವಾಯಿತು. ಇವರ ತಂದೆಯವರಿಗೂ ತಾಯಿಯವರಿಗೂ, ಈ ಹುಡುಗನ ತಂದೆ ತಾಯಿ ಅಪೂಜಿಯಡಿಗಳು ಅವರು ತಿರುನಾವಕರಿಸಿದ್ರಿಗೂ ಸಂತೋಷವಾದರೂ ಸಹ ಒಂದು ದೊಡ್ಡ ವ್ಯಥೆಯೇ ಮನಸ್ಸಿನಲ್ಲಿತ್ತು. ಯಾಕೆ ವ್ಯಥೆ, ಯಾಕೆ ವ್ಯಥೆ ಇರಬೇಕು? ಮಗನ ಹುಟ್ಟು ಬಂದುಬಿಟ್ಟನಲ್ಲ, ಮತ್ತೆ ಪ್ರಾಣ ಸಮೇತ ಇದ್ದಲ್ಲ ಅವ್ರದ್ದು. ತಮ್ಮ ಗುರುಗಳಿಗೆ ಊಟ ಕೊಡುವುದರಲ್ಲಿ ಬಹಳ ತಡವಾಗೋಯ್ತಲ್ಲ, ಎಷ್ಟು ಹಿಂಸೆ ಪಟ್ಟಿರಬಹುದು ಅವರು. ಅವರು ಊಟ ಇಲ್ಲದೆ ಇಷ್ಟು ಕಷ್ಟಪಡಿಸ್ಬಿಟ್ಟವಲ್ಲ, ಅವರಿಗೆ ತೊಂದರೆ ಕೊಟ್ಟುಬಿಟ್ಟವಲ್ಲ ಅಂತ ಇವರಿಗೆ ಮನಸ್ಸಿನಲ್ಲಿ ಕೊರತೆ ಬಾಧೆ, ಮನಸ್ಸಲ್ಲಿ ಬಾಧೆ. ಸ್ವಾಮಿಯೇ ನಿಮಗೆ ಊಟಕ್ಕೆ ತಪ್ಪಾಗ ತಡವಾಗಿ ಹೋಯಿತು, ಅದರಿಂದ ನಮಗೆ ಮನಸ್ಸಿಗೆ ಬಹಳ ವೇದನೆಯಾಗಿದೆ, ಬನ್ನಿ ಹೋಗೋಣ ಅಂತ. ಆ ವೇದನೆಯಲ್ಲಿ ಕೂಡ ಆದರೆ ಸಂತೋಷವೂ ಇದೆ, ಮಗ ಬಂದಿದ್ದಾನೆ ಅಂತ ಸಂತೋಷವೂ ಇದೆ, ತಡವಾಗಿ ಹೋಯ್ತಲ್ಲ ಗುರುಗಳಿಗೆ ತಡವಾಗಿ ಹೋಯ್ತಲ್ಲ ಅಂತ ವ್ಯಥೆ ಇದೆ. ಎಲ್ಲರೂ ಮನೆಗೆ ಹೋದರು, ಇವರ ಆತಿಥ್ಯವನ್ನು ಅವರು ಸ್ವೀಕರಿಸಿದ್ರು. ಸರಿ, ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಗುರುಗಳಿಗೆ ಆನಂದ, ಇಂತಹ ಒಬ್ಬ ಶಿಷ್ಯ ನನಗಿದ್ದಾನಲ್ಲ, ನನ್ನನ್ನು ಕಂಡೇ ಇಲ್ಲ, ಕಂಡಿಲ್ಲದೆ ಇರುವಂಥ ನನ್ನನ್ನು ಈ ತರಹ ಭಕ್ತಿಯಿಂದ ಪೂಜಿಸ್ತಾ ಇದ್ದಾನಲ್ಲ, ಎಂಥ ಮಹಾತ್ಮ ಈತ ಅಂತ ತಿರುನಾವಕರ್ಸರಿಗೆ ಸಂತೋಷ. ನಮ್ಮ ಮನೆಗೆ ನಮ್ಮ ಗುರುಗಳು, ಗುರುಗಳಿಗಿಂತ ಹೆಚ್ಚಿನವರು ಇಲ್ವಲ್ಲ, ಇಂಥ ಗುರುಗಳು ಬಂದು ಅನುಗ್ರಹ ಮಾಡಿಬಿಟ್ರಲ್ಲ ಅಂತ ಅಪ್ಪೂರಿ ಅಡಿಗಳವರಿಗೆ ಎಲ್ಲ ಸಂತೋಷ, ಸಂತೋಷದಿಂದ ಇದ್ದಾರೆ. ಆಗ ಸರಿ, ಇವರೆಲ್ಲ ಸಂತೋಷವಾಗಿ ಇಲ್ಲಿರುವಾಗ ಈ ಪರಿಹದ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಪರಿಹವನ್ನು ಈಗಲೂ ಜನಗಳು ನಂಬುತ್ತಾರೆ, ಹಾವು ಕಡಿದು ಮೃತರಾಗಿದ್ದರೂ ಕೂಡ ಈ ಪರಿಹವನ್ನು ಭಕ್ತಿಯಿಂದ ಶಿವಸನ್ನಿಧಿಯಲ್ಲಿ ಹಾಡಿದ್ರೆ ಆತ ಹಾವು ಕಡಿದು ಮೃತರಾದರು ಅಂತ ಅಂದ್ಕೊಂಡಿರೋರು ಪುನಃ ಜೀವಕ್ಕೆ ವಾಪಸ್ ಬರ್ತಾರೆ ಅಂತ ಈಗಲೂ ನಂಬಿಕೆ ಇದೆ. ಎಷ್ಟೋ ಕಡೆ ಅದು ಫಲಿಸಿದೆ ಅಂತ ಕೂಡ ಒಂದು ವದಂತಿ ಇದೆ. ಇದು ಈ ಶ್ಲೋಕದ ಪರಿಹದ ಹಿರಿಮೆಯನ್ನು ಕೂಡ ಹೇಳುತ್ತೆ. ಹೀಗೆ ಸಂತೋಷದಿಂದ ಅಪ್ಪೂರಿ ಅಡಿಗಳು ಮತ್ತು ತಿರುನಾವಕರ್ಸರು ಆ ಊರಿನಲ್ಲಿ ಸಂತೋಷದಿಂದ ಸ್ವಲ್ಪ ದಿವಸ ವಾಸ ಮಾಡ್ತಾಯಿದ್ರು. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರಿಗೆ ಬಿಡೋದಕ್ಕೆ ಸಾಧ್ಯವಿಲ್ಲ, ಇರೋದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಒಂದು ದಿವಸ ಹೇಳಿದ್ರು, ನಾನು ಮುಂದಿನ ಊರಿಗೆ ಹೋಗಬೇಕಪ್ಪ ಅಂತ ಅಪ್ಪೂರಿ ಅಡಿಗಳವರಿಗೆ ತಿರುನಾವಕರ್ಸ್ ಹೇಳಿದ್ರು. ಅವರಿಗೆ ಇವರನ್ನು ಕಳಿಸ್ಕೊಡೋಕ್ಕೆ ಇಷ್ಟವೇ ಇಲ್ಲ, ತಿರುನಾವಕರ್ಸರಿಗೂ ಇವರನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ. ಹೀಗೆ ಇವರ ಚರಿತ್ರೆ ನಡೆಯಿತು. ಈ ಅಪ್ಪೂರಿ ಅಡಿಯರವರು ತಮ್ಮ ಗುರುಭಕ್ತಿಯಿಂದಲೇ ಪರಮಾತ್ಮನ ಅನುಗ್ರಹವನ್ನು ಪಡೆದಿರುವಂಥ ಒಂದು ಆ ಥರ ಹೇಳಲ್ಪಟ್ಟಿದೆ. ಇವರ ಗುರುಭಕ್ತಿಯೇ ಶಿವನ ಭಕ್ತಿಯಾಗಿ ಶಿವನ ಅನುಗ್ರಹಕ್ಕೆ ಪಾತ್ರವಾದರು ಅಂತ ಹೇಳಲ್ಪಟ್ಟಿದೆ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು shivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shivam.org. ಓಂ ನಮಃ ಶಿವಾಯ.

ಅನ್ಯಂ ದುರ್ಲಭಂ ಮಹತ್. ವಿಶ್ವಾಮಿತ್ರ ಸೆಟ್ಟು ಯುಧಿಷ್ಠಿರ, ಐ ವಾಸ್ ಆಕ್ಚುಲಿ ಅ ಕ್ಷತ್ರಿಯ ಓ ಯುಧಿಷ್ಠಿರ, ಆ್ಯಂಡ್ ದೆನ್ ಐ ಬಿಕೇಮ್ ಅ ಬ್ರಾಹ್ಮಣ ಬೈ ದ ಗ್ರೇಸ್ ಆಫ್ ಲಾರ್ಡ್ ಶಿವ, ಥ್ರೂ ದ ಗ್ರೇಸ್ ಆಫ್ ದ ಡೇಟಿ, ಬಿಕಾಸ್ ಕ್ಷತ್ರಿಯ ವಾಂಟೆಡ್ ಟು ಯು ನೋ ಈಕ್ವಲ್ ವಸಿಷ್ಠ ಮಹರ್ಷಿ. ದಟ್ಸ್ ಅ ವೆರಿ ಗ್ರೇಟ್ ಸ್ಟೋರಿ. ಆ್ಯಂಡ್ ದೆನ್ ಬ್ರಹ್ಮ ಜಾನಾತಿ ಇದು ಬ್ರಾಹ್ಮಣ, ಐ ವಿಲ್ ಕಮ್ ಟು ದಟ್ ಲೇಟರ್, ಬಟ್ ದ ಲಾರ್ಡ್ ಯು ನೋ ದ ಲಾರ್ಡ್ ಆಫ್ ಎವ್ರಿಥಿಂಗ್, ದ ಲಾರ್ಡ್ ಆಫ್ ಬ್ರಾಹ್ಮಣಸೀತ್ ಬಾಹೂರ ಜನ್ಯ ಕೃತ ಊರೂ ತತಸ್ಯಗತ್ವೈಶ್ಯ ಪದ್ಯಾಗಂ ಶೂದ್ರೋ ಅಜಾಯತ. ದ ಲಾರ್ಡ್ ಆಫ್ ಆಲ್ ದ ಫೋರ್ ವರ್ಣಾಸ್ ಇಸ್ ಮಹಾದೇವ ಅಲೋನ್, ಪುರುಷ ಸೂಕ್ತಂ. ಸೊ ಆ್ಯಂಡ್ ದೆನ್ ಅ ಪರ್ಸನ್ ಹೂ ಟೇಕ್ಸ್ ಅಪ್ ಯು ನೋ ಅ ಶಿವಭಕ್ತ ಟ್ರಾನ್ಸನ್ಸ್ ಆಲ್ ದ ವರ್ಣಾಸ್ ಅಟ್ ದ ಎಂಡ್ ಆಫ್ ದ ಡೇ. ಆ್ಯಂಡ್ ದೆನ್ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ, ಅ ಬ್ರಾಹ್ಮಣ ಇಸ್ ಅ ಪರ್ಸನ್ ಹೂ ಟ್ರಾವೆಲ್ಸ್ ಟುವರ್ಡ್ಸ್ ಬ್ರಹ್ಮನ್, ದಟ್ ಇಸ್ ದ ಸುಪ್ರೀಂ ರಿಯಾಲಿಟಿ, ದಟ್ ಇಸ್ ಮಹಾದೇವ. ಸೊ ಅ ಪರ್ಸನ್ ಹೂ ಇಸ್ ಮಾರ್ಚಿಂಗ್ ಟುವರ್ಡ್ಸ್ ಮಹಾದೇವ ಇಸ್ ಆಕ್ಚುಲಿ ಅ ಬ್ರಾಹ್ಮಣ. ಸೊ ಥ್ರೂ ದ ಗ್ರೇಸ್ ಆಫ್ ದ ಡೇಟಿ ಐ ಸಕ್ಸೀಡ್.